ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮೇಳುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಓಂ ಸಾಯಿ ಶ್ರೀ ಶಾಯಿ ಶಿರಡಿ ವಾಸನೆ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ, ಪ್ರಭುವಿನ ಸ್ಮರಣೆ ಮಾಡೋಣ, ಗುರುವಿನ ದರ್ಶನ ಪಡೆಯೋಣ, ಪ್ರಭುದೇವರ ದರ್ಶನ ಪಡೆಯೋಣ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಪರಮಮೂರ್ತಿ ಪಾವನಾತ್ಮ ರಾಘವೇಂದ್ರ. ಪರಮಮೂರ್ತಿ ಪಾವನಾತ್ಮ ರಾಘವೇಂದ್ರ, ನಿರಭಿಮಾನ ಸುರಭಿ ನೀನು ರಾಘವೇಂದ್ರ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಸುಂದರ ವರ ನಿಜ ಮಂತ್ರ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮೇಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಸುಮೂರ್ತ ಸಮಯದಿ ಸಾರಿ ದತ್ತ ಬಂದ ಬಳಿ ಸಾರಿ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
1: ಆತ್ಮೀಯ ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ. ಇವತ್ತಿನ ಚಿಂತನದ ವಿಷಯ, ನಾವು ಜೀವನದಲ್ಲಿ ಹೇಗಿರಬೇಕು? ಆತ್ಮೀಯರೇ, ಜೀವನ ಇದು ಸುಖ ದುಃಖಗಳ ಮಿಶ್ರಣ, ಕಷ್ಟ ಸುಖಗಳ ಸಮ್ಮಿಲನ, ನೋವು ನಲಿವಿನ ಪೂರಣ, ಹಾಗೆ ಸೋಲು ಗೆಲುವಿನ ತಾಣ, ಮಾನ ಅಪಮಾನಗಳ ಹೊಗಳಿಕೆ ತೆಗಳಿಕೆಗಳನ್ನು ಒಳಗೊಂಡ ಪ್ರಯಾಣ. ಅದರಲ್ಲಿ ಪ್ರಯಾಣಿಸುವುದೇ ನಮ್ಮ ಜೀವನ. ಎಲ್ಲರೂ ಜೀವನವನ್ನು ಜೀವಿಸುತ್ತೇವೆ, ನಿಜ. ಆದರೆ ಅದೆಷ್ಟು ಪ್ರಮಾಣದಲ್ಲಿ ಸರಿಯಾಗಿ ಸರಿಯಾದ ಮಾರ್ಗದಲ್ಲಿ ಜೀವಿಸುತ್ತೇವೆ ಎನ್ನುವುದು ಬಹಳ ಮುಖ್ಯ. ಎಲ್ಲರೂ ಜೀವನದಲ್ಲೂ ಬೇರೆ ಬೇರೆ ಘಟ್ಟಗಳು ಬರುತ್ತವೆ, ಬೇರೆ ಬೇರೆ ಸಮಸ್ಯೆಗಳು, ಬೇರೆ ಬೇರೆ ರೀತಿಯಲ್ಲಿ ಎಲ್ಲರ ಜೀವನ ನಡೆಯುತ್ತದೆ. ಕಾರಣ, ಎಲ್ಲರೂ ಬದುಕುವ ಬಗೆ ಬೇರೆ, ಹಾಗೆ ಆಚಾರ ವಿಚಾರಗಳು ಕೂಡ ಬೇರೆ, ಬದುಕುವ ರೀತಿ, ಅನುಸರಿಸುವ ಪದ್ಧತಿ, ರೂಢಿಗಳು ಬೇರೆ ಬೇರೆ. ಅದಕ್ಕನುಸಾರವಾಗಿ ಅವರವರ ಜೀವನ ನಡೆಯುತ್ತದೆ. ಎಲ್ಲದಕ್ಕೂ ಹೆಚ್ಚಾಗಿ, ಎಲ್ಲದಕ್ಕೂ ಮೀರಿ ನಮ್ಮ ಕರ್ಮ ಫಲಗಳನುಸಾರ ನಮ್ಮ ಜೀವನ ನಡೆಯುತ್ತದೆ. ವಾಡಿಕೆಯಂತೆ ಕೇವಲ ನಗುವುದು, ಸುಖವಾಗಿದ್ದಾಗ, ನಮಗೆ ಬೇಕಾದದ್ದು ಸಿಕ್ಕಾಗ, ಅಥವಾ ನಾವು ಅಂದುಕೊಂಡಂತೆ ಎಲ್ಲವೂ ನಡೆದಾಗ, ಅದುವೇ ಮಾತ್ರ ಸಂತೋಷದ ಜೀವನ ಅಂತ, ಸುಖಕರವಾದ ಜೀವನ ಅಂತ ಸರ್ವತಃ ಭಾವಿಸಬಾರದು. ಇದು ಕೇವಲ ಕ್ಷಣಿಕ. ಹಾಗಾದರೆ ನಿಜವಾದ ಸುಖಕರ ಜೀವನ ಎಂದೆನಿಸುವುದು ಯಾವಾಗ ಎಂದರೆ, ಆತ್ಮೀಯರೇ, ನಾವು ಮಾಡುವ ಪ್ರತಿ ಕೆಲಸ, ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಚಟುವಟಿಕೆಗಳು ಇತರರಿಗೂ ಧಕ್ಕೆಯಾಗದಂತೆ, ಹಿತವಾಗಿ ನಾಲ್ಕಾರು ಜನರಿಗೂ ಉಪಯೋಗವಾಗುವಂತೆ, ನಿಸ್ವಾರ್ಥತೆಯಿಂದ, ಕಿಂಚಿತ್ತು ಕಪಟವಿಲ್ಲದ, ನಿಷ್ಕಲ್ಮಶವಾಗಿ ಮಾಡಿ, ಅದು ನಮ್ಮ ಮನಸ್ಸಿಗೆ ನಾನು ಎಳ್ಳಷ್ಟು ಕೂಡ ತಪ್ಪಿಲ್ಲದಂತೆ ಮಾಡಿದ್ದೇನೆ ಎಂದು ನಮ್ಮ ಮನಸ್ಸಿಗೆ ಪರಿಪೂರ್ಣವಾಗಿದೆ ಅಂತ ನಮ್ಮ ಮನಸ್ಸು ಮತ್ತು ಹೃದಯ ಒಪ್ಪಿದಾಗ ಅದು ನಿಜವಾದ ಸುಖಕರ, ಸಂತೋಷಕರ ಹಾಗೂ ಮಾದರಿ ಜೀವನ ಎನಿಸುತ್ತದೆ. ಆತ್ಮೀಯರೇ, ಜೀವನ ಬಹಳ ಸೂಕ್ಷ್ಮವಾಗಿದೆ. ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕಾದ ಕೆಲವು ವಿಷಯಗಳಿವೆ. ಅದೇನೆಂದರೆ, ಯಾವುದೇ ಕಾರಣಕ್ಕೂ ನಮ್ಮ ನಾಲಿಗೆ ಮಾತು ಹಿಡಿತದಲ್ಲಿರಬೇಕು. ಮಾತು ಮಿತ ಮತ್ತು ಹಿತ ಮತ್ತು ಮೃದುವಾಗಿರಬೇಕು. ಇನ್ನು ಮೌನದ ಬಳಕೆಯೇ ಜಾಸ್ತಿಯಾಗಿರಬೇಕು. ಮನಸ್ಸು ಹತೋಟಿ, ಮನಸ್ಸಿನ ಮೇಲೆ ಹಿಡಿತ, ಬುದ್ಧಿಗೆ ಒಳ್ಳೆಯ ಕೆಲಸ ನೀಡಿ ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡುವಂತೆ ಪ್ರೇರಿಸಬೇಕು. ಅದರಿಂದ ಆರೋಗ್ಯಕರ, ಸುಂದರಮಯ ಜೀವನ ನಮ್ಮದಾಗುತ್ತದೆ. ದಾಸರ ವಾಣಿಯಂತೆ ಭಗವಂತನಲ್ಲಿ ಬೇಡಬೇಕು. ಹೇಗೆಂದರೆ, ದೃಷ್ಟಿ

0: ನಿನ್ನ ಪಾದದಲ್ಲಿ ಇಡುವ ಹಾಗೆ.
1: ಹಾಗೆ ನಮ್ಮ ದೃಷ್ಟಿಯನ್ನು ಸದಾ ಭಗವಂತನಲ್ಲಿರಿಸಲು ಸರ್ವ ಕಾಲ ಪ್ರಾರ್ಥಿಸಬೇಕು. ಇನ್ನು ಬೇಕು ಬೇಕು, ನಾನು ನನ್ನದು ಎಂಬ ಮೋಹಜಾಲದಿಂದ ಹೊರಬಂದು ಸಾಕು ಎಂಬ ತೃಪ್ತಿಯನ್ನು ರೂಢಿಸಿಕೊಳ್ಳಬೇಕು. ತೃಪ್ತಿಯಲ್ಲಿ ಸುಂದರ ಜೀವನ ಅಡಗಿದೆ. ಸದಾ ಒಳ್ಳೊಳ್ಳೆಯ ಕನಸು ಗುರಿಗಳತ್ತ ನಮ್ಮ ಮನಸ್ಸನ್ನು ಇರಿಸಿ ಆಸೆಗಳಿಂದ ದೂರವಿರಲು ಸದಾ ಪ್ರಯತ್ನ ಪಡಬೇಕು. ಇತರರ ಸಂತೋಷ ಗೆಲುವು ಸಾಧನೆ ಯಶಸ್ಸಿನಲ್ಲಿ ನಮ್ಮ ಗೆಲುವನ್ನು ಕಾಣಬೇಕು. ಅದರಷ್ಟು ಸಂತೃಪ್ತಿ ಇನ್ನಾವುದರಲ್ಲಿಯೂ ಇಲ್ಲ. ನಮ್ಮ ಎಣಿಕೆ ಅನಿಸಿಕೆಯಂತೆ ಜೀವನ ನಡೆಯದಿದ್ದರೂ ಬಂದಂತೆ ಜೀವನವನ್ನು ಸ್ವೀಕರಿಸಿ ಅದಕ್ಕೊಂದು ಸುಂದರ ರೂಪ ಕೊಡುವುದರ ಮೂಲಕ ನಮ್ಮ ಜೀವನದ ಶಿಲ್ಪಿ ಅಲ್ಲ, ನಮ್ಮ ಜೀವನದ ಮಹಾಶಿಲ್ಪಿ ನಾವೇ ಆಗಬೇಕು. ಹಾಗಾದರೆ ಆತ್ಮೀಯರೇ, ಒಳ್ಳೆಯ ಜೀವನವನ್ನು ನಡೆಸಲು ಯಾವ ಸೂತ್ರಗಳನ್ನು ಅನುಸರಿಸಬೇಕು ಎಂಬುದನ್ನು ನೋಡೋಣ. ಜೀವನವು ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಕರ್ಮಗಳ ನಿರ್ಧರಿತ ಲಿಖಿತವಾಗಿದ್ದಾಗ ಯಾವುದನ್ನು ಬದಲಾಯಿಸಲಾಗದು. ಆದರೆ ಕೆಲವು ಒಳ್ಳೆಯ ಸೂತ್ರಗಳನ್ನು ಅನುಸರಿಸಿ ಜೀವನವನ್ನು ಪರಿಪೂರ್ಣಗೊಳಿಸಬೇಕು. ಹಾಗಾದರೆ ಆ ಸೂತ್ರಗಳು ಏನಿರಬಹುದು ನೋಡೋಣ. ಆತ್ಮೀಯರೇ, ಮೊದಲನೆಯದು, ನೀವೇನಾದರೂ ಪ್ರಾರ್ಥಿಸುವ ಮುನ್ನ ಅದರಲ್ಲಿ ಶ್ರದ್ಧೆ ನಂಬಿಕೆ ನೀಡಬೇಕು. ಇನ್ನು ಎರಡನೆಯದು, ಖರ್ಚು ಮಾಡುವ ಮುನ್ನ ಸಂಪಾದಿಸುವುದನ್ನು ಕಲಿಯಬೇಕು. ಇನ್ನು ಮೂರನೆಯದು, ಏನಾದರೂ ಬರೆಯುವ ಮುನ್ನ ಯೋಚಿಸಬೇಕು. ಹಾಗೆ ನಾಲ್ಕನೆಯದು, ಅಸಾಧ್ಯವೆಂದು ಹಿಂಜರಿಯುವ ಮುನ್ನ ಸ್ವಲ್ಪವಾದರೂ ಪ್ರಯತ್ನ ಪಡಬೇಕು. ಇನ್ನು ಮಾತನಾಡುವ ಮುನ್ನ ಯೋಚಿಸಬೇಕು ಹಾಗೂ ಅಗತ್ಯಕ್ಕಿಂತ ಹೆಚ್ಚಿನದನ್ನು ತ್ಯಜಿಸಬೇಕು. ನಿರೀಕ್ಷೆಗಳು ತೀರಾ ಕಡಿಮೆ ಮತ್ತು ಕಾರ್ಯಕರ್ತವ್ಯ ಜಾಸ್ತಿ ಇರಬೇಕು. ಇನ್ನು ಶಿಸ್ತು ಸಂಯಮ ಅಳವಡಿಸಿಕೊಳ್ಳಬೇಕು. ನಮ್ಮನ್ನು ನಾವು ಅನುಮಾನಿಸುವುದನ್ನು ನಿಲ್ಲಿಸಬೇಕು. ಹಾಗೆ ನಮ್ಮ ಮೇಲೆ ನಮಗೆ ನಂಬಿಕೆ, ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಇರಬೇಕು. ಆತ್ಮೀಯರೇ, ಹೀಗೆ ಇನ್ನಷ್ಟು ಮತ್ತಷ್ಟು ಸೂತ್ರಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ತೃಪ್ತಿಯಾಗಿರಲು ಪ್ರಯತ್ನಿಸಬೇಕು. ದೇವರು ಯಾರಿಗೂ ಕೊಡಲಾರದಷ್ಟು ಬುದ್ಧಿಶಕ್ತಿ ವಿಚಾರ ಗುಣವನ್ನು ಕೇವಲ ಮಾನವನಿಗೆ ನೀಡಿದ್ದಾನೆ. ಆ ವರವನ್ನು ನಾವು ವರವಾಗಿಸಿಕೊಳ್ಳಬೇಕು ಹೊರತು ಶಾಪವಾಗಿಸಬಾರದು. ಪುರಂದರದಾಸರ ವಾಣಿಯಂತೆ

0: ಹೀಗೆ ನಾವೇನಾದರೂ ಮಾಡಿದರೂ ಭಗವಂತನು ಆಡಿಸುವ ಆಟದಲ್ಲಿ ನಾವು ಕೇವಲ ಆಟಗಾರರು ಮಾತ್ರ. ಅದಕ್ಕೆ ದಾಸರ ವಾಣಿಯಂತೆ ನಾವು ಭಗವಂತನಿಗೆ ಶರಣಾಗಿ ವಿಠ್ಠಲ ದೇವರು ನಡೆಸಿದಂತೆ ದಾಸರ ವಾಣಿಯಂತೆ ಚಿಂತೆ ಬಿಟ್ಟು ಭಗವಂತನಲ್ಲಿ ಶರಣಾಗಿ ಜೀವನವನ್ನು ನಡೆಸೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನಾಭವಂತು.
1: ಇದುವರೆಗೂ ಕೇಳಿದಿರಿ ಚಿಂತನವನ್ನು. ಪ್ರಸ್ತುತಪಡಿಸಿದವರು ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

0: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 11ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ವಿನಂತಿಯನ್ನ ಮಾಡಿಕೊಳ್ತಾನೆ, ನಾನು ನಿನ್ನ ವಿಶ್ವರೂಪವನ್ನು ನೋಡಬಲ್ಲೆ ಅಂತ ನೀನು ಭಾವಿಸುವೆಯಾದರೆ ನಿನ್ನ ಅಪರಿಮಿತ ವಿಶ್ವರೂಪವನ್ನ ನನಗೆ ತೋರಿಸು ಅಂತೇಳಿ. ಸೊ ಅರ್ಜುನ ಇಲ್ಲಿ ಎಷ್ಟು ವಿನಮ್ರನಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಸೊ ಭಕ್ತರ ಲಕ್ಷಣ ಇದು ವಿನಮ್ರತೆ. ಭಗವಂತ ಎಷ್ಟು ಶ್ರೇಷ್ಠನು, ನಾವು ಎಷ್ಟು ಅತ್ಯಲ್ಪರು ಭಗವಂತನ ಮುಂದೆ ಅಂತ ತಿಳಿದುಕೊಂಡಾಗ ಈ ವಿನಮ್ರತೆ ಸಹಜವಾಗಿ ನಮ್ಮಲ್ಲಿ ಬರುತ್ತೆ. ಆಧ್ಯಾತ್ಮಿಕತೆಯಲ್ಲಿ ನಮ್ರರಾಗಿರೋದಕ್ಕೆ ತುಂಬಾ ಮಹತ್ವವಿದೆ. ಯಾಕೆಂದ್ರೆ ನಮ್ಮ ಪೊಸಿಷನ್ ಏನು, ದಾಸನಾಗಿರುವಂಥದ್ದು. ಯೇಸು ಜನ್ಮ ಬಂದರೇನು, ದಾಸನಲ್ಲವೇ ನಾನು ಅನ್ನೋದನ್ನ ಭಕ್ತನು ಅರಿತುಕೊಂಡಿರುತ್ತಾನೆ. ಎಷ್ಟೇ ಜನ್ಮವನ್ನ ನಾನು ಪಡೆದರೂ ಕೂಡ ನಾನು ದಾಸನೇ. ನನ್ನ ಪೊಸಿಷನ್ ಯಾವತ್ತೂ ಬಾಸ್ ಆಗುದಿಲ್ಲ, ಬಾಸ್ ಒಬ್ಬನೇ, ಅದು ಭಗವಂತ. ನಾವೆಲ್ಲರೂ ಭಗವಂತನ ದಾಸರು ಅನ್ನುವಂಥದ್ದು ಭಕ್ತರಿಗೆ ಅರಿವಾಗಿರುತ್ತದೆ. ಆದ್ರಿಂದ ಅವರು ಸಹಜವಾಗಿಯೇ ನಮ್ರರಾಗಿರುತ್ತಾರೆ. ಆಧ್ಯಾತ್ಮಿಕತೆಯಲ್ಲಿ ದಾಸ ದಾಸಾನು ದಾಸ ಅನ್ನುವಂತಹ ಪದಕ್ಕೆ ತುಂಬಾ ಮಹತ್ವವಿದೆ. ಸೊ ದಾಸರು ಹಾಡುತ್ತಾರೆ, ದಾಸ ದಾಸರ ಮನೆಯ ದಾಸಾನು ದಾಸ ನಾನು ಅಂತ ಹೇಳಿ ಅಲ್ವಾ. ಆದ್ರೆ ಈ ಐಹಿಕ ಪ್ರಪಂಚದಲ್ಲಿ ನಾವು ಬಾಸ್ ಬಾಸಾನು ಬಾಸ್ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ಇಷ್ಟ, ನಾವೇ ಬಾಸ್ ಅಂತ ಹೇಳ್ಕೊಳ್ಳಕ್ಕೆ. ನಮ್ರತೆ ಅನ್ನುವಂಥದ್ದು ಒಂದು ಮುಖ್ಯ ಅರ್ಹತೆ ಆಧ್ಯಾತ್ಮಿಕ ಲೋಕಕ್ಕೆ ಪ್ರವೇಶವನ್ನ ಪಡೆಯೋದಕ್ಕೆ ಅಥವಾ ಆಧ್ಯಾತ್ಮಿಕತೆಯಲ್ಲಿ ಅಂತ ಹೇಳ್ಬೋದು. ಅದೇ ನಮ್ರತೆಗೆ ವಿರುದ್ಧವಾಗಿರುವಂಥದ್ದು ಜಂಬ ಪಡುವಂಥದ್ದು. ಸೊ ಹೆಮ್ಮೆ, ನಾನೇ ಶ್ರೇಷ್ಠ ಅಂತ ತೋರಿಸಿಕೊಳ್ಳುವಂಥದ್ದು. ಯಾರಾದರೂ ನಮಗಿಂತ ಏನಾದರೂ ಚೆನ್ನಾಗಿ ಮಾಡಿದಾಗ ನಾವು ಅವರಲ್ಲಿ ತಪ್ಪು ಕಂಡುಹಿಡಿಯೋದಕ್ಕೆ ಪ್ರಯತ್ನಿಸ್ತೇವೆ, ಯಾಕೆಂದ್ರೆ ನಮಗೆ ನಾವೇ ಗ್ರೇಟ್ ಅಂತ ನಮ್ಮ ತಲೆಯಲ್ಲಿರುತ್ತೆ. ಆದ್ದರಿಂದ ಸೊ ಹೀಗೆ ತಪ್ಪು ಕಂಡುಹಿಡಿಯುವಂತಹ ಪ್ರವೃತ್ತಿ ಕೂಡ ಯಾವ ಥರ ಸೊ ಇರುತ್ತಂದರೆ, ಮೊದಲಿಗೆ ನಾವು ನಮ್ಮ ಮನೆಯವರಲ್ಲೆಲ್ಲ ತಪ್ಪು ಕಂಡುಹಿಡಿತೀವಿ, ಅದಾದಮೇಲೆ ನಮ್ಮ ಫ್ರೆಂಡ್ಸಲ್ಲಿ, ಅದಾದಮೇಲೆ ಹೊರಗಿನವರಲ್ಲಿ, ಅದಾದಮೇಲೆ ಸಮಾಜದಲ್ಲಿ, ಕೊನೆಗೆ ದೇಶದ ಪ್ರಧಾನಿಯಲ್ಲೂ ತಪ್ಪು ಕಂಡುಹಿಡಿತೀವಿ, ಕೊನೆಗೆ ದೇವರಲ್ಲೂ ತಪ್ಪು ಕಂಡುಹಿಡಿತೀವಿ. ನಾವು ಈ ತಪ್ಪು ಕಂಡುಹಿಡಿಯುವಂಥ ಪ್ರವೃತ್ತಿ ಅದು ಬೆಳೀತಾ ಹೋಗುತ್ತೆ, ಅಭ್ಯಾಸವಾಗ್ತಾ ಹೋಗುತ್ತೆ ಅದು. ಹಾಗೆ ಮೊದಲಿಗೆ ನಾವು ನಮ್ಮಲ್ಲೇ ತಪ್ಪನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನಿಸಬೇಕು. ಸೊ ತಪ್ಪು ಕಂಡುಹಿಡಿಯೋ ಒಂದು ಮನೋಭಾವ ಯಾಕೆ ಬರುತ್ತೆ ನಮ್ಮಲ್ಲಿ, ನಮ್ಮನ್ನು ನಾವು ಶ್ರೇಷ್ಠರಂತ ತಿಳಿದುಕೊಂಡಾಗ ಬೇರೆಯವರು ಏನೂ ಅಲ್ಲ ನಮ್ಮ ಮುಂದೆ ಅಂತ ನಾವು ತಿಳ್ಕೊಳ್ತೀವಿ. ಸೊ ಈಗ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಹೆಮ್ಮೆ ಇರುತ್ತೆ. ಕೆಲವರಿಗೆ ತಾವು ತುಂಬ ವಿದ್ಯಾವಂತರೆಂಬ ಹೆಮ್ಮೆ, ಕೆಲವರಿಗೆ ತಾವು ಶ್ರೀಮಂತರೆಂಬ ಹೆಮ್ಮೆ, ಕೆಲವರಿಗೆ ತಾವು ತುಂಬ ಸುಂದರವಾಗಿದ್ದೀವಿ ಅಂತ ಹೆಮ್ಮೆ, ಕೆಲವರಿಗೆ ತಾವು ನಂಬಿಕೊಂಡು ಬಂದಿರುವ ಧರ್ಮದ ಬಗ್ಗೆ ಕೂಡ ಅವರಿಗೆ ಅದರ ಬಗ್ಗೆ ಹೆಮ್ಮೆ ಇರುತ್ತೆ. ನಾವು ಗ್ರೇಟ್, ನಾವು ನಂಬಿಕೊಂಡು ಬಂದಿರುವಂಥ ಧರ್ಮ ಗ್ರೇಟ್, ನಾವು ಚಿಕ್ಕವರಿದ್ದಾಗಲಿಂದ ಏನೇನು ಆಚರಿಸ್ಕೊಂಡು ಬಂದಿದ್ದೀವೋ ಅದು ಗ್ರೇಟ್. ಸೊ ಅವ್ರು ನಿಜವಾಗಿ ಧರ್ಮ ಅಂದರೆ ಏನು ಅಂತೇಳಿ ಶಾಸ್ತ್ರದ ಪ್ರಕಾರ ತಿಳಿಯೋದಕ್ಕೆ ಹೋಗಲ್ಲ, ತಾವು ತಿಳ್ಕೊಂಡು ಬಂದಿದ್ದೇ ಅಲ್ಟಿಮೇಟ್ ಅಂತ ಅವರು ಯೋಚಿಸ್ತಾರೆ. ಹೀಗೆ ಜಂಬ ಪಡುವುದು, ಹೆಮ್ಮೆ ಪಡುವುದು ಈ ನಮ್ರತೆಗೊಂದು ವಿರೋಧವಾದ ಪದ. ಆದರೆ ಇಲ್ಲಿ ಅರ್ಜುನ ವಿನಮ್ರನಾಗಿ ಕೇಳಿಕೊಳ್ತಾ ಇದ್ದಾನೆ ಭಗವಂತನಲ್ಲಿ, ನನಗೆ ನೀನು ದಯವಿಟ್ಟು ಆ ವಿಶ್ವರೂಪವನ್ನ ತೋರಿಸು, ನನಗೆ ಯೋಗ್ಯತೆ ಇದೆ ಅಂತ ನೀನು ಭಾವಿಸುವೆಯಾದರೆ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಸೊ ಅರ್ಜುನನ ಈ ವಿನಮ್ರ ಗುಣ ಭಗವಂತನ ಹೃದಯವನ್ನ ಗೆಲ್ಲುತ್ತೆ ಅಲ್ವಾ. ಈಗ ನಾವು ನೋಡ್ತೀವಿ, ನಾವು ಹಂಬಲ್ ಆಗಿದ್ರೆ ಯಾರು ಕೂಡ ನಮ್ಮನ್ನ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ ನಮ್ಮನ್ನ. ನಾವು ವಿನಮ್ರರಾಗಿದ್ರೆ ಎಂಥವರ ಹೃದಯವನ್ನ ಕೂಡ ಅದು ಗೆದ್ದು ಬಿಡುತ್ತೆ ಆ ವಿನಮ್ರತೆ ಅನ್ನುವಂಥದ್ದು. ಅದೇ ನಾವು ಜಂಬ ಪಟ್ಕೊಂಡು ನಾವು ಬೇರೆಯವರಿಗೆ ಅಂದ್ರೆ ಅದೊಂಥರ ಚಾಲೆಂಜಿಂಗ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಅರ್ಜುನನ ಈ ವಿನಮ್ರತೆ ಕೃಷ್ಣನ ಹೃದಯವನ್ನ ಗೆಲ್ಲುತ್ತೆ. ಕೃಷ್ಣ ಸಂತೋಷದಿಂದ ವಿಶ್ವರೂಪವನ್ನ ತೋರಿಸುವುದಕ್ಕೆ ಒಪ್ಪಿಕೊಳ್ತಾರೆ ಅರ್ಜುನನಿಗೆ. ಶ್ರೀ ಭಗವಾನು ವಾಚ ಪಶ್ಯಮಿ ಪಾರ್ಥ ರೂಪಾಣಿ ಶತಾಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ದೇವೋತ್ತಮ ಪರಮಪುರುಷನು ಹೇಳಿದನು, ಪ್ರತಿಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು ಕೋಟ್ಯಂತರ ವಿವಿಧ ದಿವ್ಯ ಮತ್ತು ಬಹುವರ್ಣೀಯ ರೂಪಗಳನ್ನು ನೋಡು. ಆಗಲಿ ಅರ್ಜುನ, ನೀನು ಹೇಳಿದ ಹಾಗೆ ನಾನು ನಿನಗೆ ವಿಶ್ವರೂಪವನ್ನ ಈಗ ತೋರಿಸಲಿದ್ದೇನೆ, ಅಲ್ಲಿ ನೀನು ನನ್ನ ಕೋಟ್ಯಂತರ ರೂಪಗಳನ್ನ ನೀನು ನೋಡಲಿದ್ದೀಯಾ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಸೊ ಕೃಷ್ಣನ ವಿಶ್ವರೂಪವು ಒಂದು ಅಲೌಕಿಕ ರೂಪ, ಆದರೂ ಅದು ವಿಶ್ವದ ಅಭಿವ್ಯಕ್ತಿಗಾಗಿಯೇ ಪ್ರಕಟವಾಗಿದೆ. ಆದ್ರಿಂದ ಅದು ಈ ಭೌತಿಕ ಪ್ರಕೃತಿಯ ಅನಿತ್ಯ ಕಾಲಕ್ಕೆ ಒಳಪಟ್ಟಿದೆ. ಅರ್ಜುನ ಈ ವಿಶ್ವರೂಪವನ್ನ ನೋಡಲು ಬಯಸ್ತಾ ಇದ್ದಾನೆ. ಭೌತಿಕ ಪ್ರಕೃತಿಯು ಪ್ರಕಟಿತವು ಮತ್ತು ಅಪ್ರಕಟಿತವೂ ಆಗಿರುವಂತೆ ಕೃಷ್ಣನ ಈ ವಿಶ್ವರೂಪವು ಪ್ರಕಟಿತ ಮತ್ತು ಅಪ್ರಕಟಿತ. ಅದು ಕೃಷ್ಣನ ಇತರ ರೂಪಗಳಂತೆ ಆಧ್ಯಾತ್ಮಿಕ ಗಗನದಲ್ಲಿ ಶಾಶ್ವತವಾಗಿ ನೆಲೆಸುವುದಿಲ್ಲ. ಸೊ ಭಕ್ತನ ಮಟ್ಟಿಗೆ ಹೇಳುವುದಾದ್ರೆ ಅವನು ವಿಶ್ವರೂಪವನ್ನು ನೋಡಲು ಕಾತರನಾಗಿರುವುದಿಲ್ಲ. ಆದರೆ ಅರ್ಜುನ ಕೃಷ್ಣನನ್ನ ಈ ರೀತಿಯಲ್ಲಿ ಕಾಣಲು ಬಯಸಿದ್ರಿಂದ ಇಲ್ಲಿ ಕೃಷ್ಣ ಈ ರೂಪವನ್ನ ತೋರಿಸ್ತಾ ಇದ್ದಾರೆ. ಸಾಮಾನ್ಯ ಮನುಷ್ಯ ಈ ವಿಶ್ವರೂಪವನ್ನ ನೋಡುವುದು ಸಾಧ್ಯವಿಲ್ಲ. ನೋಡುವ ಶಕ್ತಿಯನ್ನ ಕೃಷ್ಣನೇ ಕೊಡಬೇಕು. ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹುನ್ಯಾ ದೃಷ್ಟ ಪೂರ್ವಾಣಿ ಪಶ್ಯಾಶ್ಚಾರ್ಯಾಣಿ ಭಾರತ. ಭರತ ವಂಶದಲ್ಲಿ ಶ್ರೇಷ್ಠನೇ ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ಇಲ್ಲಿ ನೀನು ನೋಡು. ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು. ಸೊ ಈಗ ಭಗವಂತ ಇನ್ನೇನೀಗ ವಿಶ್ವರೂಪವನ್ನ ಪ್ರದರ್ಶಿಸಲಿದ್ದಾರೆ. ಅದಕ್ಕಿಂತ ಮುಂಚೆ ಅವರು ಹೇಳ್ತಾರೆ ಅರ್ಜುನನಿಗೆ, ನೀನು ಏನನ್ನೆಲ್ಲ ನೋಡಲಿದ್ದಿ ಇಲ್ಲಿ, ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನ ನೀನು ನೋಡಲಿದ್ದಿ. ಅಲ್ಲಿ ನೀನು ಯಾರನ್ನೆಲ್ಲ ನೋಡಲಿದ್ದಿ? ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು, ಎಲ್ಲಾ ದೇವತೆಗಳನ್ನ ಕೂಡ ನೀನು ನೋಡಲಿದ್ಯಾ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಅರ್ಜುನ ಕೃಷ್ಣನ ವೈಯಕ್ತಿಕ ಸ್ನೇಹಿತನಾಗಿ ವಿದ್ವಾಂಸರಲ್ಲಿ ಬಹು ಮುಂದುವರಿದವನಾದರೂ ಅವನಿಗೆ ಕೃಷ್ಣನ ವಿಷಯವಾಗಿ ಎಲ್ಲವನ್ನ ತಿಳಿಯಲು ಸಾಧ್ಯವಾಗಿರಲಿಲ್ಲ. ಮನುಷ್ಯರು ಈ ಎಲ್ಲಾ ರೂಪಗಳನ್ನು ಮತ್ತು ಅಭಿವ್ಯಕ್ತಿಗಳನ್ನು ಕೇಳಿಲ್ಲ ಮತ್ತು ಕಂಡಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ಈಗ ಕೃಷ್ಣ ಈ ಆಶ್ಚರ್ಯಕರ ರೂಪಗಳನ್ನು ಅರ್ಜುನನಿಗೆ ತೋರಿಸ್ತಾನೆ. ಶ್ಲೋಕ 7. ಇಹ್ಯಾಯ ಕೃಷ್ಣಂ ಜಗತ್ ಕೃಷ್ಣಂ ಪಶ್ಯಾದ್ಯ ಸಚರಾಚರಂ ಮಮ ದೇಹಿ ಗುಡಾಕೇಶ ಯಚ್ಚನ್ಯಾ ದ್ರಷ್ಟು ಮಿಚ್ಚಸಿ. ಅರ್ಜುನ, ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನೇನನ್ನು ನೋಡಲು ಬಯಸಬಹುದು ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸಬಲ್ಲದು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇದೆ. ಸೊ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ಅರ್ಜುನನಿಗೆ, ನಿನ್ಗೆ ಈಗ ಏನ್ ನೋಡ್ಬೇಕಂತ ಇಚ್ಛೆ ಇದೆಯೋ ಅದನ್ನ ನೀನಂತೂ ನೋಡಲಿದ್ಯಾ. ಮುಂದಕ್ಕೆ ಏನಾಗುತ್ತೆ ಅನ್ನುವಂಥದ್ದನ್ನ ತಿಳಿಬೇಕಾ ನಿನ್ಗೆ? ಅದನ್ನ ಕೂಡ ನೀನು ಈ ವಿಶ್ವರೂಪದಲ್ಲಿ ನೋಡಲಿದ್ದೀಯಾ. ಸೊ ಪ್ರತಿಯೊಂದನ್ನ ವಿಶ್ವರೂಪವು ನಿನಗೆ ತೋರಿಸಬಲ್ಲದು. ಚರಾಚರವಾದದ್ದನ್ನೆಲ್ಲ ನೀನು ಒಂದು ಸ್ಥಳದಲ್ಲಿ ಕುಳಿತು ನೋಡಲಿದ್ಯಾ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಒಂದು ಸ್ಥಳದಲ್ಲಿ ಕುಳಿತು ಯಾರು ಇಡೀ ವಿಶ್ವವನ್ನ ನೋಡಲಾರರು. ಅತ್ಯಂತ ಮುಂದುವರಿದ ವಿಜ್ಞಾನಿಯು ವಿಶ್ವದ ಇತರ ಭಾಗಗಳಲ್ಲಿ ಆಗುತ್ತಿರುವುದನ್ನು ಕಾಣಲಾರ. ಆದರೆ ಅರ್ಜುನನಂತಹ ಭಕ್ತರು ವಿಶ್ವದ ಯಾವುದೇ ಭಾಗದಲ್ಲಿರುವ ಏನನ್ನಾದರೂ ಕಾಣಬಲ್ಲರು. ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳಲ್ಲಿ ಅವನು ಕಾಣಲು ಬಯಸುವ ಏನನ್ನೇ ಆದರೂ ಕಾಣುವ ಶಕ್ತಿಯನ್ನು ಕೃಷ್ಣ ಅವನಿಗೆ ಕೊಡ್ತಾನೆ. ಹೀಗೆ ಕೃಷ್ಣನ ದಯೆಯಿಂದ ಅರ್ಜುನ ಎಲ್ಲವನ್ನು ನೋಡಬಲ್ಲವನಾಗುತ್ತಾನೆ. ನತು ಮಾಂ ಶಕ್ಯಸಿ ದ್ರಷ್ಟುಂ ಅನೇನ ಇವ ಸ್ವಚಕ್ಷುಷ ದಿವ್ಯಂ ದದಾಮಿತಿ ಚಕ್ಷುಃ ಪಶ್ಯಮೇ ಯೋಗ ಮೈಶ್ವರಂ. ಶ್ಲೋಕ 8ರಲ್ಲಿ ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ, ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ, ಆದ್ರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನ ಕೊಡ್ತೇನೆ, ನನ್ನ ಯೋಗ ಐಶ್ವರ್ಯವನ್ನು ನೋಡು. ಸೊ ಇಲ್ಲಿ ಭಗವಂತ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನ ಕೊಡುತ್ತಾರೆ ವಿಶ್ವರೂಪವನ್ನ ನೋಡುವುದಕ್ಕೆ. ಅರ್ಜುನ ಭಗವಂತನ ಭಕ್ತ, ಭಗವಂತನ ಸಖ ಕೂಡ. ಅರ್ಜುನ ಭಕ್ತನಾಗಿ ಅವನು ಹೇಳ್ತಾನೆ, ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ಒಪ್ಪಿಕೊಂಡು ಪ್ರೀತಿಯಿಂದ ಕೃಷ್ಣನನ್ನ ಸಂಬೋಧಿಸುತ್ತಾನೆ. ಪರಬ್ರಹ್ಮ, ಪರಂಧಾಮ, ಪವಿತ್ರಂ, ಪರಮಮ್ಮ, ನೀನು ದೇವೋತ್ತಮ ಪರಮ ಪುರುಷ, ನೀನು ನಿತ್ಯ, ನೀನು ಸತ್ಯ ಅಂತೇಳಿ 10ನೇ ಅಧ್ಯಾಯದ ಅಷ್ಟೊತ್ತಿಗೆ ಅರ್ಜುನನಿಗೆ ಭಗವಂತನ ವೈಯಕ್ತಿಕ ವಿಷಯಗಳನ್ನ ಕೇಳಿ ಭಗವಂತನ ಮೇಲೆ ಪ್ರೀತಿ ಉಂಟಾಗುತ್ತೆ. ಪ್ರೇಮ ಪೂರ್ವಕವಾಗಿ ಅವನು ನಮಸ್ಕರಿಸ್ತಾ ಹೇಳ್ತಾನೆ. ಸೊ ಅವನಲ್ಲಿ ಪ್ರೇಮ ಚಕ್ಷು ಇದೆ. ಈಗ ಭಗವಂತ ಅವನಿಗೆ ದಿವ್ಯ ಚಕ್ಷುವನ್ನ ಕೊಡ್ತಾರೆ. ಆಕ್ಚುಲಿ ಪ್ರೇಮ ಚಕ್ಷು ದಿವ್ಯ ಚಕ್ಷುಗಿಂತ ಮೇಲಿನ ಸ್ತರದಲ್ಲಿರುವಂತದ್ದು. ಭಕ್ತನಾದವನಲ್ಲಿ ಪ್ರೇಮ ಚಕ್ಷು ಇರುತ್ತದೆ, ದೇವತೆಗಳಲ್ಲಿ ದಿವ್ಯ ದೃಷ್ಟಿ ಇರುತ್ತದೆ, ನಮ್ಮಲ್ಲಿ ಚರ್ಮ ಚಕ್ಷು ಇರುತ್ತೆ. ಅದು ಹೇಗೆ ಅಂತೀರಾ? ನಾಳಿನ ಎಪಿಸೋಡ್ ನಲ್ಲಿ ಕೇಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರ

ನಾನು ಡಾಕ್ಟರ್ ರಾಜೇಶ್ವರಿ ಕಾಮತ್, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ರಸಶಾಸ್ತ್ರ ಎಂಡು ಬೈಷಜ್ಯ ಕಲ್ಪನಾ, ಕೆಎಲ್ಎ ಆಯುರ್ವೇದ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತು ನಾವು ಔಷಧ ಬಳಕೆ ಕುರಿತು ನಿರ್ಲಕ್ಷ್ಯ ಬೇಡ, ಎಚ್ಚರವಿರಲಿ, ಇವು ತಿಳಿದಿರಲಿ, ಈ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಆಯುರ್ವೇದ ಔಷಧ ಬಳಕೆ, ತಾಜಾ ಗಿಡಮೂಲಿಕೆಗಳನ್ನು ಅರೆದು ರಸವನ್ನು ಸೇವಿಸುವುದಾದಲ್ಲಿ ರಸ ತಯಾರಿಸಿದ 3 ಗಂಟೆಯೊಳಗೆ ಸೇವಿಸಬೇಕು. ರಸವನ್ನು ತಯಾರಿಸುವಾಗ ಸ್ವಚ್ಛತೆ ಬಹಳ ಮುಖ್ಯ. ಗಿಡಮೂಲಿಕೆಗಳನ್ನು ಸ್ವಚ್ಛಗೊಳಿಸಬೇಕು ಮತ್ತು ಬಟ್ಟಲು, ಪಾತ್ರೆ, ಚಮಚ, ಶೋಧಿಸುವ ವಸ್ತ್ರ ಎಲ್ಲವೂ ಸ್ವಚ್ಛವಾಗಿರಬೇಕು. ಯಾವುದೇ ಔಷಧಿ ಗಿಡಮೂಲಿಕೆಗಳ ಕಷಾಯ ತಯಾರಿಸಿದ 24 ಗಂಟೆಗಳಲ್ಲಿ ಉಪಯೋಗಿಸಬೇಕು. ಔಷಧಿಯ ಗಿಡಮೂಲಿಕೆಗಳ ಪುಡಿಯನ್ನು 6 ತಿಂಗಳಿಂದ 1 ವರ್ಷದವರೆಗೆ ಶೇಖರಿಸಿ ಇಡಬಹುದು ಮತ್ತು ಬಳಸಬಹುದು. ಔಷಧಿಯ ಗಿಡಮೂಲಿಕೆಗಳಿಂದ ತಯಾರಿಸಿದ ಆಸವ ಅರಿಷ್ಟಗಳು ಹಳೆಯದಾದಷ್ಟು ಒಳ್ಳೆಯದು. ತಯಾರಿಸಿದ 10 ವರ್ಷಗಳಾಗಿದ್ದರೂ ಉಪಯೋಗಿಸಬಹುದು. ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ಉದಾಹರಣೆಗೆ ಅಶ್ವಗಂಧ ಅರಿಷ್ಟ, ಪುನರ್ನವಾಸವ ಇತ್ಯಾದಿ. ವೈದ್ಯರ ಬಳಿ ಹೋದಾಗ ಅವರು ಬರೆದುಕೊಟ್ಟ ಔಷಧಿಗಳ ಬಗ್ಗೆ ವಿವರಗಳನ್ನು ಕೇಳಿ ಪಡೆಯಿರಿ. ಔಷಧ ಹೇಗೆ ಕೆಲಸ ಮಾಡುತ್ತದೆ, ದಿನಕ್ಕೆ ಎಷ್ಟು ಬಾರಿ ಸೇವಿಸಬೇಕು, ಊಟಕ್ಕೆ ಮುಂಚೆಯೋ ಅಥವಾ ಊಟದ ನಂತರವೋ ಅರಿತುಕೊಳ್ಳಿ. ನೀವು ಈಗಾಗಲೇ ಬೇರೆ ಕಾಯಿಲೆಗೆ ಔಷಧಿ ತೆಗೆದುಕೊಳ್ಳುತ್ತಿದ್ದಲ್ಲಿ ಇದರೊಂದಿಗೆ ಅದನ್ನು ಸೇವಿಸಬಹುದೇ ಇಲ್ಲವೇ ಎಂಬುದನ್ನು ತಿಳಿಯಿರಿ. ಈಗ ನೀವು ಅಲೋಪತಿ ಔಷಧಿ ಸೇವಿಸುತ್ತಿದ್ದು ಆಯುರ್ವೇದ ಇಲ್ಲವೇ ಹೋಮಿಯೋಪತಿ ಪದ್ಧತಿಗೆ ಹೋದಲ್ಲಿ ಆ 2 ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ವಿವರ ತಿಳಿದು ಬಳಸುವುದು ಉತ್ತಮ. ಔಷಧಿಗಳ ಅಡ್ಡ ಪರಿಣಾಮಗಳು ಯಾವುವು, ಅವು ಕಾಣಿಸಿಕೊಂಡರೆ ಏನು ಮಾಡಬೇಕು, ಔಷಧಿ ಸೇವಿಸುವಾಗ ಯಾವ ಆಹಾರ ಸೇವಿಸಬಾರದು, ಎಷ್ಟು ದಿನಗಳಿಗೆ ಔಷಧ ಕೊಂಡುಕೊಳ್ಳಬೇಕು ಮತ್ತು ಅದನ್ನು ಸುರಕ್ಷಿತವಾಗಿಡುವುದು ಹೇಗೆ, ವೈದ್ಯರು ಬರೆದಿರುವ ಔಷಧಿ ದೊರೆಯದಿದ್ದಲ್ಲಿ ಬದಲಿ ಔಷಧಿ ಬರೆಸಿಕೊಳ್ಳಿ, ಔಷಧಿಗಳ ಖರೀದಿ, ಶೇಖರಣೆ ಮತ್ತು ಬಳಕೆ ಪರಿಚಯದ ಅಂಗಡಿಗೆ ಹೋಗುವುದು ಒಳ್ಳೆಯದು. ಔಷಧಿಯ ಡಬ್ಬದ ಮೇಲೆ ಬರೆದಿರುವ ಔಷಧಿ ತಯಾರಾದ ದಿನಾಂಕ ಮತ್ತು ಅದನ್ನು ಯಾವ ದಿನಾಂಕದೊಳಗಾಗಿ ಬಳಸಬೇಕು ಎಂಬುದನ್ನು ಗಮನಿಸಬೇಕು. ಅಂಗಡಿಯಾತ ಬೇರೆ ಔಷಧಿ ಏನಾದರೂ ಕೊಟ್ಟಲ್ಲಿ ವೈದ್ಯರನ್ನು ಫೋನ್ ಮೂಲಕ ಸಂಪರ್ಕಿಸಿ ಸಂಶಯ ಪರಿಹರಿಸಿಕೊಳ್ಳಿ. ಔಷಧಿಯನ್ನು ಮನೆಯಲ್ಲಿ ಸುರಕ್ಷಿತ ಜಾಗದಲ್ಲಿಡಬೇಕು. ನಿಮ್ಮ ಕೋಣೆಯಲ್ಲಿ ಇರಿಸಿಕೊಳ್ಳಿ. ನಿಮಗೆ ನೆನಪಿನಲ್ಲಿರುವ ಹಾಗೆ ಇರಿಸಿ. ಮಕ್ಕಳ ಕೈಗೆ ಸಿಗದಂತೆ ಎಚ್ಚರ ವಹಿಸಬೇಕು. ಔಷಧಿಗಳನ್ನು ಅಡಿಗೆ ಮನೆಯಲ್ಲಿಡಬೇಡಿ. ಔಷಧಿಗಳನ್ನು ತೇವವಿಲ್ಲದ, ಬಿಸಿಲು ಬೀಳದ, ಬೆಂಕಿಯ ಶಾಖ ತಗುಲದ ಸ್ಥಳದಲ್ಲಿಡಬೇಕು. ಬಿಡಿ ಮಾತ್ರೆಗಳಾದರೆ ಪೇಪರಿನಲ್ಲಿಡಬಾರದು. ಗಾಜು, ಬಾಟಲಿ, ಪ್ಲಾಸ್ಟಿಕ್ ಡಬ್ಬಿಯಲ್ಲಿರಿಸಿ ಕೆಲವು ಔಷಧಿಗಳನ್ನು ಫ್ರಿಡ್ಜ್ನಲ್ಲಿ ಇಡಬೇಕಾಗುತ್ತದೆ. ಔಷಧದ ಬಾಟಲಿಯ ಮೇಲೆ ಮುದ್ರಿಸಿದ್ದರೆ ಮಾತ್ರ ಫ್ರಿಡ್ಜ್ನಲ್ಲಿ ಇಡಬೇಕು, ಇಲ್ಲವಾದಲ್ಲಿ ಫ್ರಿಡ್ಜ್ನಲ್ಲಿ ಇಡಬಾರದು. ದಿನಕ್ಕೆ 3-4 ಬಾರಿ

ಮನೆಯವರಿಗೆ ಔಷಧಿ ಇರುವಾಗಲೇ ತಂದಿಟ್ಟುಕೊಳ್ಳಿ. ಹಾಗೆಯೇ ನೀವು ಇನ್ನೊಬ್ಬರ ಔಷಧಿ ಬಳಸಬೇಡಿ. ಯಾವುದೇ ಔಷಧಿ ಸೇವಿಸಿದ ಕೆಲವೇ ಗಂಟೆಗಳಲ್ಲಿ ಅಡ್ಡ ಪರಿಣಾಮ ಕಂಡು ಬಂದಾಗ ಚರ್ಮದಲ್ಲಿ ಕೆರೆತ, ದಮ್ಮು, ಉಸಿರಾಟಕ್ಕೆ ಕಷ್ಟವಾದರೆ ಔಷಧಿ ನಿಲ್ಲಿಸಿ ವೈದ್ಯರಿಗೆ ಅಲ್ಲಿಗೆ ಹೋಗಿ ಭೇಟಿಯಾಗಿ. ಔಷಧದ ಪ್ರಮಾಣವನ್ನು ನೀವಾಗಿಯೇ ಬದಲಿಸಿಕೊಳ್ಳಬೇಡಿ. ತಕ್ಷಣ ನಿಲ್ಲಿಸಬೇಡಿ, ವೈದ್ಯರ ಸಲಹೆಯಂತೆ ಮಾಡಿ. ಚರ್ಮದ ಮೇಲೆ ಲೇಪಿಸುವ ಔಷಧಗಳು ಯಾವುದೇ ಬಗೆಯ ಕ್ರೀಮ್, ಲೋಷನ್, ಆಯಿಂಟ್ಮೆಂಟ್ ಚರ್ಮದ ಮೇಲೆ ಮಾತ್ರ ಉಪಯೋಗಿಸಬೇಕು. ಇವು ಕಣ್ಣಿಗೆ, ಮೂಗಿಗೆ, ಬಾಯಿಗೆ ಸೋಂಕದಂತೆ ಎಚ್ಚರ ವಹಿಸಿ. ಇವುಗಳನ್ನು ಬಳಸುವ ಮೊದಲು ಕೈಗಳನ್ನು ಸ್ವಚ್ಛಗೊಳಿಸಿ, ಚರ್ಮದ ಭಾಗವನ್ನು ತೊಳೆದು ಸ್ವಚ್ಛಗೊಳಿಸಿ ಒರೆಸಿ ನಂತರ ಔಷಧಿ ಹಚ್ಚಬೇಕು. ಔಷಧ ಹಚ್ಚಿಕೊಂಡ ನಂತರ ನಿಮಗೆ ಕೈಗಳನ್ನು ತೊಳೆಯಿರಿ. ಔಷಧದ ಮೇಲೆ ತೆಳುವಾಗಿ ಸವರಬೇಕು, ದಪ್ಪವಾಗಿ ಹಾಕಬೇಡಿ. ಆರಂಭದ 3 ತಿಂಗಳು ಗರ್ಭಿಣಿಯರು ಯಾವುದೇ ಔಷಧಿ ಸೇವಿಸಬಾರದು. ಮಗುವಿಗೆ ದೇಹದ ಮುಖ್ಯ ಅಂಗಾಂಗಗಳು ಮೂಡುವುದರಿಂದ ಔಷಧಗಳ ದುಷ್ಪರಿಣಾಮ ಉಂಟಾಗಿ ಅಂಗವಿಕಲತೆ ಉಂಟಾಗಬಹುದು. ಯಾವುದೇ ಔಷಧಿಯನ್ನಾಗಲಿ ವೈದ್ಯರ ಸಲಹೆ ಇಲ್ಲದೆ ಬಳಸಬಾರದು. ವಿಶ್ವ ಆರೋಗ್ಯ ಸಂಸ್ಥೆಯ ಶಿಫಾರಸಿನ ಪ್ರಕಾರ ಮನುಷ್ಯರಿಗೆ ಬರುವ ಬಹುತೇಕ ರೋಗಗಳನ್ನು ನಿಭಾಯಿಸಲು 350 ಅವಶ್ಯಕ ಮದ್ದುಗಳು ಸಾಕು. ಆದರೆ ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಸುಮಾರು 75,000 ಔಷಧಿಗಳು ಮಾರಾಟವಾಗುತ್ತಿವೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅಪಾಯಕಾರಿ ಎಂದು ನಿಷೇಧಿಸಲ್ಪಟ್ಟಿರುವ ಔಷಧಿಗಳು ಇಲ್ಲಿ ಅತ್ಯಂತ ಸುಲಭವಾಗಿ ದೊರೆಯುತ್ತವೆ. ಔಷಧದ ದುರುಪಯೋಗದಿಂದ ಮತ್ತಷ್ಟು ನೋವು, ಹಣ, ಸಮಯ ವ್ಯರ್ಥವಾಗುತ್ತದೆ. ಕಾಯಿಲೆ ನಿವಾರಣೆಗೆ ನೆರವಾಗಬೇಕಾದ ಔಷಧಿಗಳು ಮತ್ತೊಂದು ರೋಗ ಉಂಟು ಮಾಡಬಹುದು. ಆದ್ದರಿಂದ ಯಾವುದೇ ಔಷಧಿ ಬಳಸುವಾಗ ಅದು ಹೇಗೆ ಕೆಲಸ ಮಾಡುತ್ತದೆ, ಸಾಧಕ ಬಾಧಕಗಳೇನು, ಯಾವ ರೀತಿ ಮುಂಜಾಗ್ರತಾ ಕ್ರಮ ಅನುಸರಿಸಬೇಕು ಎಂಬುದನ್ನು ತಿಳಿದಿರಬೇಕು.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ವಂದೇ ಪಿಯೂಷದಾಯಕಂ.
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712

ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. ಯುಜಿ ಕೋರ್ಸಸ್: ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA. PG ಕೋರ್ಸಸ್: MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831-244-0322 ಆರ್ ವಿಸಿಟ್ www.kletech.ac.in.

0: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335-218 or at 944-98-21222. Visit kcpt.kaher.edu.in. KLE College of Physiotherapy, empowering your future in healthcare.
1: ಚಿಕ್ಕೋಡಿಯ ಕೆಎಲ್ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕೆಎಲ್ಇ ಸಿಇಟಿ 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇಂಟರ್ನೆಟ್ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಬೆಳಗಾವಿಯ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಮೇಡಮ್. ಈಗ ಮಕ್ಕಳಲ್ಲಿ ಏನಾದರೂ ಇಂಟರ್ನೆಟ್ ಒಂದು ವ್ಯಸನ ಕಂಡು ಬಂದರೆ ಪಾಲಕರು ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಅವರನ್ನ ಆ ವ್ಯಸನದಿಂದ ಹೊರತರೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಆ ತಂದೆ ತಾಯಿಗಳೇ ಇಂಟರ್ನೆಟ್ ವ್ಯಸನಕ್ಕೆ ಒಂದು ವ್ಯಸನಿಗಳಾದ್ರೆ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಆ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡುವುದಕ್ಕಿಂತ ಮುಂಚೆ ಮುಖ್ಯವಾಗಿ ಇಂಟರ್ನೆಟ್ ಆಸಕ್ತಿ ಅಂದ್ರೇನು, ಅದನ್ನ ತಾವು ಒಬ್ಬ ಸೈಕ್ಯಾಟ್ರಿಕ್ ಆಗಿ ಯಾವ ರೀತಿ ವಿವರಿಸ್ತೀರಾ?
1: ಈಗ ನಾವು ಸಮಾಜವನ್ನ ಗಮನಿಸ್ಲಿಕ್ಕೆ ಹೋದ್ರೆ, ಈಗ ಕಳೆದ ಒಂದು 20-30 ವರ್ಷಗಳ ಹಿಂದೆ ನಾವೆಲ್ಲ ಸಣ್ಣವರಿರುವಾಗ ಪ್ರಾಬಬ್ಲಿ ಈ ಇಂಟರ್ನೆಟ್ ಅನ್ನೋದು ಇರಲಿಲ್ಲ. ಎಲ್ಲೋ ಒಂದು ಕಂಪ್ಯೂಟರ್ ಇರ್ತಿತ್ತು, ಅದು ಒಂದು ಸೈಬರ್ ಕೆಫೆಗೆ ಹೋಗಿ ಎಲ್ಲೋ ನಾವು ಬಳಕೆ ಮಾಡಬೇಕಾಗ್ತಿತ್ತು. ಫೋನ್ ಅಂತೂ ನಮಗೆ ಬರೀ ಲ್ಯಾಂಡ್ಲೈನ್ ಫೋನ್ಗಳು ಮಾತ್ರ ಕೈಗೆಡಕ್ತಾ ಇದ್ವು ಅವಾಗ. ಅದನ್ನ ಬಿಟ್ಟು ಈ ಕಳೆದ ಒಂದು 5-10 ವರ್ಷಗಳಲ್ಲಿ ನಾವು ಗಮನಿಸ್ಲಿಕ್ಕೆ ಹೋದ್ರೆ ಈ ಫೋನ್ ಅನ್ನೋದರ ಬಳಕೆ ಎಷ್ಟು ಜಾಸ್ತಿ ಆಗಿದೆ, ಹಾಗೆ ಯಾಕೆ ಅದು ಜಾಸ್ತಿ ಆಯ್ತು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಮಕ್ಕಳಲ್ಲ ಅಷ್ಟೇ ಅಲ್ಲ, ದೊಡ್ಡವರು ಇರ್ಬೋದು. ಈಗ ನಾವು ಸಹಜವಾಗಿ ಗಮನಿಸಕ್ ಹೋದ್ರೆ, ನೀವೊಂದು ಬಸ್ ಸ್ಟ್ಯಾಂಡಿಗೆ ಹೋಗ್ರಿ, ರೈಲ್ವೆ ಸ್ಟೇಷನ್ಗೆ ಹೋಗ್ರಿ, ಇಲ್ಲ ಆಸ್ಪತ್ರೆಯಲ್ಲಿ ನಮ್ದು ವೇಟಿಂಗ್ ಪೀರಿಯಡ್ ಅಲ್ಲಿ ಯಾರು ಪೇಷಂಟ್ಸ್ ಅಲ್ಲಿ ವೇಟ್ ಮಾಡ್ತಿದ್ದಾರೆ ನೋಡಿದ್ರೆ, ಎಲ್ಲರ ತಲೆನೂ ಒಂದು ಅಂದ್ರೆ ಕೆಳಗಡೆ ಬಗ್ಗಿರುತ್ತೆ, ಎಲ್ಲರೂ ಕೂಡ ಒಂದು ತಲೆ ಬಗ್ಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆ ಒಂದು ಫೋನ್ ಅನ್ನೋದು ಕೆಲಸ ಮಾಡ್ತಾ ಇದೆ ಅನ್ನೋದೇ ಅರ್ಥ. ಸೊ ಯಾಕೆ ಹೀಗಾಯ್ತು? ಈಗ ಒಂದು ಎಲ್ಲರೂ ಕೂಡ ಪ್ರಪಂಚದಲ್ಲಿ ಫಸ್ಟಿಗೆ ಕ್ಯೂರಿಯಾಸಿಟಿ ಅನ್ನೋದ್ರಿಂದ ಬಳಕೆ ಅನ್ನೋದನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಆ ಕ್ಯೂರಿಯಾಸಿಟಿ ಅನ್ನೋದು ಕೂಡ ನಮ್ಗೆ ಕೈಗೆಟಕುವ ದರಕ್ಕೆ ಸಿಗಕ್ಕೆ ಪ್ರಾರಂಭ ಆದಾಗ ಏನಾಯ್ತು, ಪ್ರತಿಯೊಂದು ಮನೆಯಲ್ಲಿ ಒಂದು 4 ಜನ ಇದ್ದಾರೆ ಅಂತ ಹೇಳಿದ್ರೆ 4 ಜನರಿಗೆ ಸಪರೇಟ್ ಸಪರೇಟ್ ಮೊಬೈಲ್ ಫೋನ್ ಅನ್ನೋ ಪರಿಸ್ಥಿತಿನೂ ಬಂದ್ಬಿಡ್ತು. ಸೊ ಅಲ್ಲಿ ಏನಾಗ್ಬಿಡುತ್ತೆ, ಪ್ರತಿಯೊಬ್ರು ಕೂಡ ತಮ್ಮ ಫೋನ್ ತಮ್ಗೆ ಮಾತ್ರ ಸೀಮಿತವಾಗಿರ್ಬೇಕು, ಅದನ್ನ ಬೇರೆಯವರು ಮುಟ್ಟೋ ಹಂಗಿಲ್ಲ. ಅದರಲ್ಲಿ ಏನೋ ತಮ್ಮ ದೈನಂದಿನ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ವಿಚಾರ ಇರ್ಬೋದು, ಆ ಚಾಟ್ ಇರ್ಬೋದು, ಆ ಮೆಸೇಜ್ ಇರ್ಬೋದು, ಅದು ಇನ್ನೊಬ್ರು ನೋಡೋ ಹಂಗಿಲ್ಲ. ಹಿಂಗೆ ಸ್ವಲ್ಪ ಆ ಗೌಪ್ಯತೆ ಅನ್ನೋದನ್ನ ಕಾಪಾಡಬೇಕು ಅಂತ ಹೇಳಿ ಬಂದಾಗ ಹೆಚ್ಚಾಗಿ ಏನಾಗ್ಬಿಡುತ್ತೆ, ಒಬ್ರು ಇನ್ನೊಬ್ರು ಫೋನ್ ಮುಟ್ಟೋ ಪರಿಸ್ಥಿತಿನೂ ಇಲ್ಲ ಮನೆಯಲ್ಲಿ, ಆ ಲೆವೆಲಿಗೆ ಬರುತ್ತೆ. ಈಗ ಇದು ಚಟ ಆಗಿ ಯಾವಾಗ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಹೋದಾಗ ನಾವೇನ್ ಹೇಳ್ತೀವಿ, ಒಂದು ಇಂಟರ್ನೆಟ್ ಬಳಕೆಯೇ ಜೀವನದ ಕೇಂದ್ರ ಬಿಂದು ಆಗೋದು. ಅಂದ್ರೆ ನನಗೆ ಮನೆಯಲ್ಲಿ 16 ಕೆಲಸಗಳಿರ್ತವೆ, ಆದ್ರೆ ಆ 16 ಕೆಲಸಗಳನ್ನ ನಾನು ನೆಗ್ಲೆಕ್ಟ್ ಮಾಡಿ ಕೂಡ ನಾನು ಇಂಟರ್ನೆಟ್ ಅನ್ನ ಬಳಸೋದ್ರಲ್ಲೇ ಮಗ್ನಳಾಗಿರ್ತೀನಿ ಅಂತ ಹೇಳಿದ್ರೆ ಅದು ಎಲ್ಲೋ ಒಂಥರ ಅಲಾರ್ಮಿಂಗ್ ಸೈನ್ ಅಂತ ಹೇಳ್ತೀವಿ. ಒಂದೇ ವಿಚಾರ. ಇನ್ನೊಂದು, ಇಂಟರ್ನೆಟ್ ಅನ್ನ ಬಳಸುವ ಅಂತಹ ಸಮಯ ಅಂದ್ರೆ ಮಿತಿ ಮೀರಿ ಹೋಗ್ತಾ ಇರುತ್ತೆ, ಆದ್ರೂ ನಮ್ಗದು ಗಮನಕ್ಕೆ ಬರೋದಿಲ್ಲ. ಮೇ ಬಿ ನಾನು ಏನೋ ಒಂದು 10 ನಿಮಿಷ ಫೋನ್ ಏನು ಬಳಕೆ ಮಾಡ್ತೀನಿ ಅಂತ ಯಾರೋ ಹೇಳಿರ್ತಾರೆ, ಆದ್ರೆ ಅದು 10 ನಿಮಿಷ ಹೋಗಿ ತಾಸ್ಗಟ್ಟಲೆ ಆದ್ರೂ ಕೂಡ ಅವರ ಅರಿವಿಗೆ ಅದು ಬಂದಿರೋದಿಲ್ಲ. ಇದು ಎರಡನೇ ವಿಚಾರ ಆಗುತ್ತೆ. ಇನ್ನೊಂದು, ದಿನ ಒಬ್ಬ ವ್ಯಕ್ತಿ ಮೊಬೈಲ್ ಅನ್ನೋದನ್ನ ಎಷ್ಟು ಬಳಸ್ತಾ ಇದ್ದಾನೆ, ಅದರಿಂದ ಅವನು ಜೀವನದಲ್ಲಿ ಬೇರೆ ಏನೇನು ಸಮಸ್ಯೆಗಳಾಗಿರ್ಬೋದು, ಮೇ ಬಿ ಗಂಡ ಹೆಂಡತಿ ಜಗಳ ಆಡಕ್ ಚಾಲು ಮಾಡಿರಬಹುದು, ಅಥವಾ ಬೇರೆಯವರು ಯಾರಾದ್ರೂ ಸ್ನೇಹಿತರಿರ್ಬೋದು ಎಲ್ಲರೂ ಹೇಳ್ತಾ ಇರ್ಬೋದು ಇತ್ತೀಚೆಗೆ ನೀ ಸಿಗೋದೇ ಇಲ್ಲ, ಮಾತಾಡಕ್ಕೂ ನಿಂಗೆ ಟೈಮ್ ಇಲ್ಲ, ಹಂಗೆಲ್ಲ ಹೇಳಿರ್ಬೋದು, ಆದ್ರೂ ಕೂಡ ಅದನ್ನ ನಾವು ಸೀರಿಯಸ್ ಆಗಿ ಪರಿಗಣಿಸದೇ ಇರೋದು, ಇದು ಮತ್ತೊಂದು ವಿಚಾರ. ಇನ್ನೊಂದು, ಹಿಂದೆ ಇದ್ದಂತಹ ಹವ್ಯಾಸಗಳಿರ್ಬೋದು ಅಥವಾ ಬೇರೆ ಏನು ಮನರಂಜನೆ ಕಾರ್ಯಕ್ರಮಕ್ಕೆ ಹೋಗೋದಿರ್ಬೋದು, ಮನೆಯವರೆಲ್ಲ ಒಟ್ಟಾಗಿ ಕೂರೋದಿರ್ಬೋದು, ಇದೆಲ್ಲದ್ರ ಕಡೆಗೂ ನಾವು ಒಬ್ಬ ವ್ಯಕ್ತಿ ನೆಗ್ಲೆಕ್ಟ್ ಅನ್ನೋದನ್ನ ತೋರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಎಲ್ಲೋ ನಿಧಾನವಾಗಿ ಈ ಇಂಟರ್ನೆಟ್ ಚಟದಲ್ಲಿ ಮುಳುಗ್ತಾ ಇದ್ದಾನೆ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಕಡೆಗೆ ವಿಡ್ರಾಲ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಈಗ ನೀವು ಕೇಳಿರಬಹುದು ಅಥವಾ ನ್ಯೂಸ್ ಪೇಪರ್ದಲ್ಲಿ ಎಲ್ಲಿಯಾದ್ರೂ ಓದಿರ್ಬೋದು, ಒಬ್ಬ ವ್ಯಕ್ತಿ ಮಾದಕ ದ್ರವ್ಯ ಅನ್ನೋದನ್ನ ತಕೊಂಡಾಗ ಅವನಿಗೆ ಅದು ಸಮಯಕ್ಕೆ ಸರಿಯಾಗಿ ಸಿಗದೇ ಇದ್ದಾಗ ಏನಾಗುತ್ತೆ, ಕೈ ಕಾಲುಗಳಲ್ಲಿ ನಡ್ಕ ಬರೋದು, ಬೆವರು ಬಿಡೋದು, ಎದೆ ಬಡಿತ ಜೋರಾಗೋದು, ಕೆಲವೊಮ್ಮೆ ಅತಿ ಸಿವಿಯರ್ ಫಾರ್ಮ್ ಆಫ್ ವಿಡ್ರಾವಲ್ ಅಲ್ಲಿ ಸೀಜರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಫಿಟ್ಸ್ ತರ ಅಪಸ್ಮಾರದ ತರಾನೂ ಅದು ಮ್ಯಾನಿಫೆಸ್ಟ್ ಆಗೋ ಚಾನ್ಸಸ್ ಗಳಿರ್ತವೆ. ಆದ್ರೆ ಇಲ್ಲಿ ಇದು ಸೈಕೊಲಾಜಿಕಲ್ ಅಡಿಕ್ಷನ್ ಆಗಿರೋದ್ರಿಂದ ಏನಾಗುತ್ತೆ, ಇಂಟರ್ನೆಟ್ ಕಡಿತಗೊಂಡಿತ್ತು ಅಥವಾ ಎಲ್ಲೋ ಒಂದ್ ಕಡೆ ನಂದು ಫೋನ್ ಬ್ಯಾಟ್ರಿ ಡೆಡ್ ಆಗ್ತಾ ಇದೆ, ನನ್ಗೆ ಫೋನ್ ಚಾರ್ಜಿಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ, ಚಡಪಡಿಕೆ ಆಗುತ್ತೆ, ಸಿಟ್ಟು ಬರಕ್ ಚಾಲು ಆಗುತ್ತೆ, ಬೇರೆಯವ್ರ ಮೇಲೆ ವಿನಾಕಾರಣ ರೇಗೋದಿರ್ಬೋದು, ಇಂಥ ಒಂದು ಬಿಹೇವಿಯರಲ್ ಚೇಂಜಸ್ ಅನ್ನ ಗಮನಿಸ್ತೀವಿ. ಇದು ಕೂಡ ಒಂಥರದ ಹಿಂದೆಗೆತದ ಪರಿಣಾಮ, ಅಂದ್ರೆ ವಿಡ್ರಾಲ್ ಸಿಂಪ್ಟಮ್ ಇನ್ ಇಂಟರ್ನೆಟ್ ಅಡಿಕ್ಷನ್ ಅಂತ ಕರಿತೀವಿ. ಸೊ ಈ ಎಲ್ಲ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬಂದಾಗ ನಾವು ಇಂಟರ್ನೆಟ್ ವ್ಯಸನ ಅನ್ನೋದು ಆಗಿದೆ ಅಂತ ಪರಿಗಣಿಸ್ತೀವಿ.
0: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಇಂಟರ್ನೆಟ್ ಏನಾದ್ರೂ ತಪ್ಪೋದ್ರೆ, ಕೇವಲ ಒಂದು 5 ನಿಮಿಷ ಇಂಟರ್ನೆಟ್ ಸಂಪರ್ಕ ತಪ್ಪೋದ್ರೂ ಕೂಡ ಚಟಪಟಿಕೆ ಒಂದು ಪ್ರಾರಂಭವಾಗುತ್ತೆ. ಅದಕ್ಕೆ ಮುಖ್ಯ ಕಾರಣಗಳು ಏನು ಅಂತ,
1: ಈಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಯಾವುದೇ ಫಾರ್ಮ್ ಆಫ್ ಅಡಿಕ್ಷನ್ ಗೆ ತುತ್ತಾಗ್ತಾ ಇದ್ದಾನೆ ಅಥವಾ ಅವನಲ್ಲಿ ಅದು ಕಾಯಿಲೆ ಆಗಿ ಪರಿಣಮಿಸ್ತಾ ಇದೆ ಅಂತ ಹೇಳಿದಾಗ ನಾವೇನ್ ಹೇಳ್ತೀವಿ, ಮೆದುಳಲ್ಲಿ ರಾಸಾಯನಿಕ ಏನು ಒಂದು ಪ್ರಕ್ರಿಯೆ ಇರುತ್ತೆ, ಅದರಲ್ಲಿ ವ್ಯತ್ಯಾಸಗಳಾಗ್ತಾ ಇರ್ತವೆ. ಸಹಜವಾಗಿ ನಾವು ಗಮನಿಸೋದು ಇಂಟರ್ನೆಟ್ ಸತತವಾಗಿ ಯೂಸ್ ಮಾಡ್ತಾ ಇದ್ದಾಗ ಅದು ಒಂಥರ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಅನ್ನೋದು ಕೊಡ್ತಾ ಇರುತ್ತೆ, ಅಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಖುಷಿ ಅನ್ನೋದು ಸಿಗ್ತಾ ಇರುತ್ತೆ, ಅವಾಗ ಡೋಪಾಮಿನ್ ಅನ್ನೋದು ಕೂಡ ಬ್ರೈನ್ ಅಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ನಿಧಾನವಾಗಿ ಈ ತರ ಆದಾಗ ನಾವೇನ್ ಹೇಳ್ತೀವಿ, ದರ್ ಇಸ್ ಅ ರಿವಾರ್ಡ್ ಪಾತ್ವೆ, ಅಂದ್ರೆ ಅದು ಖುಷಿ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ, ಅಲ್ಲಿ ಡೋಪಾಮಿನ್ ಅನ್ನೋದು ಸತತವಾಗಿ ಹೆಚ್ಚು ಸ್ರಾವ ಆಗ್ತಾ ಇರುತ್ತೆ, ಅದರಿಂದಾಗಿ ಒಬ್ಬ ಮನುಷ್ಯನಿಗೆ ಆ ಖುಷಿ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ. ಅದು ಸಿಗದೇ ಇದ್ದಾಗ ಏನಾಗುತ್ತೆ, ಒಂಥರ ಚಡಪಡಿಕೆ, ಅಂದ್ರೆ ಯಾಕಂದ್ರೆ ಮೆದುಳಲ್ಲೂ ಕೂಡ ರಾಸಾಯನಿಕ ಪದಾರ್ಥಗಳಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ, ಹಾಗಾಗಿ ಚಡಪಡಿಕೆ ಅನ್ನೋದನ್ನ ಗಮನಿಸ್ತೀವಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸಾಧಾರಣವಾಗಿ ಈ ಇಂಟರ್ನೆಟ್ ಅನ್ನ ಬಳಸೋದು ಬಿಟ್ಟು ಈಗ ಕೆಲವರು ಗೇಮಿಂಗ್ ಅನ್ನೋದನ್ನ ಏನ್ ಮಾಡ್ತಾ ಇರ್ತಾರೆ, ಆ ಗೇಮಿಂಗ್ ಅನ್ನೋದು ಮಾಡ್ಬೇಕಿದ್ರೆ ವಾಯಲೆಂಟ್ ಗೇಮ್ಸ್ ಅಲ್ಲಿ ಈಗ ಪಬ್ಜಿ ಇರ್ಬೋದು ಅಥವಾ ಬೇರೆ ಯಾವುದೇ ತರದ ಒಂದು ಗೇಮ್ ಅಲ್ಲಿ ಅವರು ಇನ್ವಾಲ್ವ್ ಇದ್ದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಗುವಂತ ಕೆಲವು ರಕ್ತ ಸರಬರಾಜಾಗೋ ರೀತಿ ಇದು ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ಒಂದು ವಾಯಲೆನ್ಸ್ ಅನ್ನೋದು ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಮೆದುಳಲ್ಲಿ ನಾವೇನ್ ಹೇಳ್ತೀವಿ, ಫ್ಲೈಟ್ ಆರ್ ಫೈಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಒಂದ ನೀ ಯುದ್ಧ ಮಾಡು ಇಲ್ಲ ಅಂದ್ರೆ ಓಡ್ ಹೋಗೋದಕ್ಕೆ ಸನ್ನದ್ಧನಾಗ್ಬೇಕು, ಈ ಒಂಥರ ಒಂದು ಪ್ರಕ್ರಿಯೆ ಅನ್ನೋದು ನಿರ್ಮಾಣ ಆಗ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಬ್ಬ ಮನುಷ್ಯ ಮೇ ಬಿ ಅವನು ಎಲ್ಲೂ ಹೋಗಿ ವಾರ್ ಝೋನ್ ಅಲ್ಲಿ ಅಂದ್ರೆ ಹೋಗಿ ಕಾಶ್ಮೀರಲ್ಲಿ ಅವನು ಯುದ್ಧ ಮಾಡ್ತಾ ಇಲ್ಲ, ಆದ್ರೂ ಮನೆಯಲ್ಲಿ ಕೂತಲ್ಲೇ ಅವನು ಫೋನ್ ಹಿಡ್ಕೊಂಡು ಅದು ಏನು ಟಚ್ ಕೀಪ್ಯಾಡ್ ಇರ್ಬೋದು ಅದನ್ನ ಹಿಡ್ಕೊಂಡು ಬೆರಳುಗಳ ಮುಖಾಂತರ ಅವನು ಏನು ಆತರ ಒಂಥರ ವಾರ್ ಅನ್ನೋದನ್ನ ಯುದ್ಧ ಅನ್ನೋದನ್ನ ಮಾಡ್ತಾ ಇರ್ತಾನೆ, ಅದು ಅವನಿಗೆ ಸೈಕೊಲಾಜಿಕಲಿ ಏನ್ ಪ್ರೇರೇಪಿಸುತ್ತೆ ಅಂತ ಹೇಳಿದ್ರೆ, ಅವನ ದೇಹದಲ್ಲೂ ಕೂಡ ಆತರ ಒಂದು ಬದಲಾವಣೆಗಳಾಗ್ತಾ ಇರ್ತವೆ, ರಕ್ತ ಸರಬರಾಜಾಗೋದಿರಬಹುದು ಅಥವಾ ರಾಸಾಯನಿಕ ಪದಾರ್ಥಗಳಲ್ಲಿ ವ್ಯತ್ಯಾಸ ಆಗೋದಿರಬಹುದು. ಇದರಿಂದಾನು ಕೂಡ ಒಬ್ಬ ವ್ಯಕ್ತಿಗೆ ಆ ಚಡಪಡಿಕೆ ಹಾಗೂ ಆ ವಿಡ್ರಾಲ್ ಸಿಂಪ್ಟಮ್ ಅನ್ನೋದು ನಾವು ಏನ್ ಮಾತಾಡಿದ್ವಿ ಅದು ಉಂಟಾಗ್ಲಿಕ್ಕೆ ಸಾಧ್ಯ ಇದೆ.
0: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ಬಳಕೆಯಿಂದಾಗಿ ನಮ್ಮ ದಿನನಿತ್ಯದ ದಿನಚರಿ ಆಗಿರ್ಬೋದು ಅಥವಾ ನಮ್ಮ ಸಂಬಂಧಗಳಾಗಿರ್ಬೋದು ಅದರ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತ?
1: ಖಂಡಿತವಾಗ್ಲೂ ಈಗ ಒಬ್ಬ ವ್ಯಕ್ತಿ ಇಂಟರ್ನೆಟ್ ಅನ್ನ ಮಿತಿ ಮೀರಿ ಬಳಕೆ ಮಾಡಿದಾಗ ನಮ್ಮ ದಿನನಿತ್ಯದ ಜೀವನ ಅಥವಾ ನಮ್ಮ ದಿನನಿತ್ಯ ನಾವು ಏನ್ ಕೆಲಸಗಳನ್ನ ಮಾಡ್ಬೇಕು ಅದರಲ್ಲೂ ವ್ಯತ್ಯಾಸ ಆಗೋದು ಖಂಡಿತವಾಗಿ ಗಮನಿಸೇ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏನಾಗ್ಬಿಡುತ್ತೆ, ಆಫೀಸಿಗೆ ಹೋಗೋರು ಪ್ರಾಬೇಬ್ಲಿ ಆ ಆಫೀಸಿಗೆ ಹೋಗೋ ತರಾತುರಿಯಲ್ಲಾದ್ರೂ ಏನೋ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡ್ತಾರೆ. ಹೆಚ್ಚಾಗಿ ಗೃಹಿಣಿಯರಲ್ಲಿ ನಾವ್ ಇದನ್ನ ಗಮನಿಸ್ತೀವಿ. ಏನಾಗಿರುತ್ತೆ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತೆ ಅವ್ರಿಗೆ ಏನ್ ಖಾಲಿ ಸಮಯ ಇರುತ್ತೆ ಆ ಸಂದರ್ಭದಲ್ಲಿ ಆ ಮೊಬೈಲ್ ಬಳಕೆನೆ ಜಾಸ್ತಿ ಆಗಿರುತ್ತೆ. ಸೊ ಈ ಮೊಬೈಲ್ ಬಳಕೆ ಅನ್ನೋದು ಬಂದಾಗ ಎಲ್ಲೋ ರೀಲ್ಸ್ ನೋಡದೆ ಇರ್ಬೋದು ಅಥವಾ ರೀಲ್ಸ್ ಮಾಡದೆ ಅನ್ನೋದಿರ್ಬೋದು, ಇದು ಒಂದು ಹೆಚ್ಚಾಗಿ ನಾವು ಗಮನಿಸ್ತಾ ಇರುವಂತದ್ದು. ಇದನ್ನ ಬಿಟ್ಟು ಈಗ ನಾವು ಇನ್ನೊಂದು ದಿನಚರಿ ಪೇಪರ್ ಅಲ್ಲಿ ನೋಡ್ತಾ ಇರ್ತೀವಿ, ಕೆಲವೊಮ್ಮೆ ಮದುವೆ ಆಗಿರೋ ಹೆಣ್ಣು ಮಕ್ಕಳಿರಬಹುದು ಗಂಡು ಮಕ್ಕಳಿರ್ಬೋದು ಅದ್ ಯಾರ ಜೊತೆಗೋ ಏನೋ ಫ್ರೆಂಡ್ಸ್ ಆಗಿ ತಮ್ಮ ಜೀವನ ಅನ್ನೋದನ್ನು ಪರಿಗಣಿಸದೆ ಇನ್ಯಾರ್ದೋ ಜೊತೆಗೆ ಹೋಗ್ಬಿಟ್ರು ಅನ್ನೋದು ನೋಡ್ಬೇಕಿದ್ರೆ ನಮ್ಮ ಪ್ರಪಂಚ ಅಥವಾ ನಮ್ಮ ಸೊಸೈಟಿ ಅನ್ನೋದು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಗಮನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ತಾನು ಎಷ್ಟೋ ವರ್ಷ ಸಂಸಾರ ಮಾಡ್ಕೊಂಡು ಬಂದಿರೋ ಅಂತ ಒಂದು ಕುಟುಂಬ ಅನ್ನೋದು ಬೇಡ, ನನ್ನ ಮಕ್ಕಳನ್ನೋದು ಬೇಡ, ಇತ್ತೀಚೆಗಷ್ಟೇ ಪರಿಚಯ ಆಗಿರೋ ಯಾವುದೋ ಒಬ್ಬ ಅಜ್ಞಾತ ವ್ಯಕ್ತಿ ಜೊತೆಗೆ ಒಬ್ಬ ಮಹಿಳೆ ಅಥವಾ ಯಾರೋ ಒಬ್ಬ ಗಂಡು ಮಗ ಹೋಗ್ಲಿಕ್ಕೆ ರೆಡಿ ಇದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಇದಕ್ಕೆ ಎಲ್ಲಿ ಪರಿಹಾರ ಅನ್ನೋದು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸೀರಿಯಸ್ ಆಗಿ ಸಮಾಲೋಚನೆ ಮಾಡಬೇಕಾಗುತ್ತೆ.
0: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ಆಸಕ್ತಿಯಿಂದ ಈ ನಮ್ಮ ಒಂದು ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
1: ಈಗ ನಮ್ಮ ಮಾನಸಿಕ ಆರೋಗ್ಯ ಅಂತ ನಾವು ಹೇಳಿದಾಗ ಏನಾಗುತ್ತೆ, ಯಾವುದೇ ಚಟ ಇರುವಂತ ಕಾಯಿಲೆಯಲ್ಲಿ ಯಾವ ತರ ಆಗುತ್ತೆ ಅದೇ ತರ ಇಂಟರ್ನೆಟ್ ದುರ್ಬಳಕೆ ಅಥವಾ ವ್ಯಸನ ಇರೋ ಪೇಷಂಟ್ಸ್ ಅಲ್ಲೂ ನಾವು ನೋಡಕ್ಕೆ ಸಾಧ್ಯ ಇದೆ. ಕೆಲವೊಮ್ಮೆ ಏನಾಗುತ್ತೆ, ಸತತವಾಗಿ ಇಂಟರ್ನೆಟ್ ಬಳಕೆ ಮಾಡಿ ಮಾಡಿ ಒಂದು ಪೇಷಂಟ್ ಅಲ್ಲಿ ಬೇರೆ ಯಾವುದೇ ಕೆಲಸದ ಬಗ್ಗೆ ಆಸಕ್ತಿ ಅನ್ನೋದೇ ಇಲ್ಲ, ಅವನಿಗೆ ಆ ಒಂದು ವರ್ಚುವಲ್ ವರ್ಲ್ಡ್ ಇದ್ರೆ ಸಾಕು ಇನ್ಯಾವುದು ನನಗೆ ಲಕ್ಷ್ಯಕ್ಕೆ ಬರೋದಿಲ್ಲ ಅನ್ನೋ ತರ ಇರ್ತಾರೆ. ಇದನ್ನ ಬಿಟ್ರೆ ಇನ್ ಕೆಲವರು ಯಾವ ತರ ಇರ್ತಾರೆ, ಇಂಟರ್ನೆಟ್ ಬಳಕೆ ಮಾಡೋದಕ್ಕಿಂತ ಮುಂಚೆ ಸ್ವಭಾವತಃ ಅವ್ರು ಸ್ವಲ್ಪ ಅಂದ್ರೆ ಒಬ್ಬಂಟಿಯಾಗಿರೋದು ಜಾಸ್ತಿ ಅಥವಾ ತಮ್ಮ ಬಗ್ಗೆ ತಾವು ಸ್ವಲ್ಪ ಲೋ ಸೆಲ್ಫ್ ಎಸ್ಟೀಮ್, ಅವರಲ್ಲಿ ಜಾಸ್ತಿ ಕರೇಜ್ ಇರೋದಿಲ್ಲ, ಹೆಚ್ಚು ಜನಸಂಪರ್ಕ ಮಾಡಿರೋದಿಲ್ಲ ಅಂತವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಇನ್ನೊಬ್ರ ಜೊತೆಗೆ ಬರೇ ಮೆಸೇಜ್ ಮುಖಾಂತರ ಚಾಟ್ ಮಾಡೋದು. ಸೊ ನೀವು ನೇರವಾಗಿ ಆ ವ್ಯಕ್ತಿಯನ್ನ ನೋಡದೆ ಇರ್ಬೋದು, ಯಾರ ಜೊತೆಗೋ ಏನೋ ಹರಟೆ ಹಚ್ಕೊಂಡು ಕೂತ್ ಬಿಡೋದು, ಇದನ್ನು ನಾವು ಗಮನಿಸ್ತೀವಿ. ಇದನ್ನ ಬಿಟ್ಟು ನಾವು ಇನ್ನೊಂದು ವಿಚಾರ ಯಾವ್ದನ್ನ ಗಮನಿಸಬೇಕು ಅಂತ ಹೇಳಿದ್ರೆ, ಕೆಲವರು ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡೋದು, ಇನ್ನೊಬ್ಬರಿಗೆ ಏನೋ ಅಸಭ್ಯವಾಗಿ ನಾವು ಟ್ರೋಲಿಂಗ್ ಮಾಡೋದು ಇದೆಲ್ಲ ನೋಡ್ತಾ ಇರ್ತೀವಿ. ಸೊ ಇದೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಮನಸ್ಥಿತಿ ಅನ್ನೋದು ಸರಿ ಇರೋದಿಲ್ಲ. ಈಗ ಇಂಟರ್ನೆಟ್ ಬಳಕೆ ಮಾಡಿ ಆದ್ಮೇಲೆ ಕಾಯಿಲೆಗಳು ಬರೋದು ಒಂದು ರೀತಿ, ಆದ್ರೆ ಇಂಟರ್ನೆಟ್ ಬಳಕೆ ಮಾಡೋದಕ್ಕಿಂತ ಮುಂಚೆನೆ ಆ ವ್ಯಕ್ತಿಯ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಆ ವ್ಯಕ್ತಿತ್ವ ಅನ್ನೋದು ಆ ಮನುಷ್ಯನ ಸರಿ ಇಲ್ಲದೆ ಇದ್ದಾಗ ಕೂಡ ಕೆಲವೊಮ್ಮೆ ಈ ತರ ಸಮಸ್ಯೆಗಳು ಹೆಚ್ಚಾಗಿ ಗಮನಕ್ಕೆ ಬರ್ತವೆ. ಇತರಡನ್ನ ಬಿಟ್ಟು ನೋಡಿದಾಗ, ಸತತವಾಗಿ ಇಂಟರ್ನೆಟ್ ಅನ್ನೋದನ್ನ ಬಳಕೆ ಮಾಡಿದಾಗ ಕೆಲವು ಸ್ಟಡೀಸ್ ಗಳು ಏನ್ ತೋರಿಸಿದಾವೆ ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಲೇಟ್ ನೈಟ್ ತನಕ ಫೋನ್ ಹಿಡ್ಕೊಂಡು ಇರೋದ್ರಿಂದ ನಿದ್ದೆ ಆರ್ಕಿಟೆಕ್ಚರ್, ಈಗ ಸರಿಯಾಗಿ ನಿದ್ದೆ ಅನ್ನೋದು ಆಗೋದಿಲ್ಲ, ನಿದ್ದೆ ಅನ್ನೋದು ಸರಿಯಾಗಿಲ್ಲ ಅನ್ನೋದು ಬಂದ ತಕ್ಷಣ ನಮ್ಮ ಮಾನಸಿಕ ಕಾಯಿಲೆಗಳನ್ನು ನೋಡಿದಾಗ, ಹೆಚ್ಚಿನ ಕಾಯಿಲೆಗಳು ಜೀವನದಲ್ಲಿ ಉದ್ಭವ ಆಗೋದಕ್ಕೆ ಕಾರಣ ಅದೇ ಒಂದು. ಏನಾಗ್ಬಿಡುತ್ತೆ, ಕೆಲವೊಮ್ಮೆ ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್, ಮೇನಿಯಾ ಅಂತ ಹೇಳ್ತೀವಿ, ಉನ್ಮಾದ ಅನ್ನೋ ಪರಿಸ್ಥಿತಿಗೆ ಹೋಗ್ತಾರೆ. ಸೊ ಇದೆಲ್ಲ ಯಾಕಾಗುತ್ತೆ, ಕೆಲವೊಮ್ಮೆ ನಿದ್ದೆ ಅನ್ನೋದು ಸರಿಯಾಗಿ ಇಲ್ಲದೆ ಇದ್ದಾಗ ಆಗುವಂತ ಕಾಯಿಲೆಗಳು ಹೆಚ್ಚಿರ್ತವೆ. ಅಥವಾ ಫಿಟ್ಸ್, ಕೆಲವರಿಗೆ ಅಪಸ್ಮಾರದ ಕಾಯಿಲೆ ಇರುತ್ತೆ. ನಾವೇನ್ ಹೇಳ್ತೀವಿ, ನೀವು ಮಿನಿಮಮ್ ಆಗಿ ಒಂದು 7-8 ತಾಸು ನಿದ್ದೆ ಮಾಡಲೇಬೇಕು ಅಂತ ಹೇಳ್ತೀವಿ. ಆದ್ರೆ ಆ ವ್ಯಕ್ತಿ ಫಿಟ್ಸ್ ಬರದೇ ಇರೋ ತರ ಗುಳಿಗೆಗಳನ್ನು ತಗೊಳ್ತಾ ನಿದ್ದೆ ಬಗ್ಗೆ ಗಮನನೇ ಕೊಡದೆ ಅದನ್ನ ಸತತವಾಗಿ ಇಂಟರ್ನೆಟ್ ಬಳಕೆ ಮಾಡಿ ಫೋನ್ಗಳನ್ನು ನೋಡ್ತಾ ಇದ್ದಾಗ ಅದರಿಂದನೂ ಕೂಡ ಮೆದುಳು ಪ್ರಚೋದನೆಯಾಗಿ ಫಿಟ್ಸ್ ಬರುವಂತ ಸಾಧ್ಯತೆಗಳಿರ್ತವೆ. ಇದೆರಡು ಹೊರತಾಗಿ ಇನ್ನೊಂದು ನೋಡ್ತಾ ಇರೋದು, ಇತ್ತೀಚೆಗೆ ಒಂದು ಏನು ಹದಿಹರೆಯ ಕ್ರಾಸ್ ಮಾಡಿ ಯುವ ಜನತೆ ಅಂತ ಏನ್ ಹೇಳ್ತೀವಿ, ಹೆಚ್ಚಾಗಿ ಜನರ ಅಂದ್ರೆ ಲೈಫ್ ಸ್ಟೈಲ್ ಏನಿದೆ, ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್, ಹೆಚ್ಚು ಮೈ ಬಗ್ಸಿ ದುಡಿಯೋದಿಲ್ಲ, ಕೆಲಸ ಮಾಡೋದಿಲ್ಲ, ಫೋನ್ ಹಿಡ್ಕೊಂಡೇ ತಿನ್ನೋದು, ಅದೆಲ್ಲ ಮಾಡಿದಾಗ ಒಬೆಸಿಟಿ ಪ್ರಮಾಣನೂ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಸಣ್ಣ ಸಣ್ಣ ವಯಸ್ಸಲ್ಲಿ ಕಾಯಿಲೆಗಳ ಪ್ರಮಾಣನೂ ಹೆಚ್ಚಾಗ್ತಾ ಇದೆ. ದೈಹಿಕವಾಗಿ ನಾವು ಸಮರ್ಪಕವಾಗಿ ಎಕ್ಸಸೈಸ್ ಅನ್ನೋದ್ರ ಕಡೆಗೆ ಅಥವಾ ವ್ಯಾಯಾಮದ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಅದರಿಂದನೂ ಕೂಡ ಫಿಸಿಕಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ.
2: ಮೇಡಮ್, ಈಗ ಫಿಸಿಕಲ್ ಹೆಲ್ತ್ ಮೇಲೂ ಕೂಡ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವ ರೀತಿ ನಮ್ಮ ದೈಹಿಕ ಒಂದು ಆರೋಗ್ಯದ ಮೇಲೆ ಯಾವ ರೀತಿ ಇದು ಪರಿಣಾಮವನ್ನ ಬೀರುತ್ತೆ ಅಂತ?
1: ಈಗ ದೈಹಿಕವಾಗಿ ಮುಖ್ಯವಾಗಿ ನಾವು ನೋಡಕ್ ಹೋದಾಗ ಈಗ ಫೋನ್ಗಳನ್ನ ಹಿಡ್ಕೊಂಡೇ ಒಬ್ಬ ಮನುಷ್ಯ ಊಟ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಾವು ಗಮನಿಸಿದ್ರೆ, ಅಲ್ಲಿ ಏನಾಗುತ್ತೆ, ಮೆದುಳಿಗೂ ನಮ್ಮ ಹೊಟ್ಟೆಗೂ ಒಂದು ಸೆಟೈಟಿ ಸೆಂಟರ್ ಅನ್ನೋ ಕನೆಕ್ಷನ್ ಇರುತ್ತೆ. ನಾವು ಸರಿ ಎಷ್ಟು ಪ್ರಮಾಣದಲ್ಲಿ ತಿಂತೀವಿ, ತಿಂದು ಮುಗಿಸಿದ ಮೇಲೆ ನಮ್ಗೆ ಓಕೆ ಇಷ್ಟು ಸಾಕು ಅನ್ನೋ ಅಂತ ಒಂದು ಮೆಸೇಜ್ ಅನ್ನ ನಮ್ಮ ಮೆದುಳು ಕಳಿಸ್ಬೇಕು. ಆವಾಗ ಒಬ್ಬ ಮನುಷ್ಯನಿಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿ ಅವ್ನು ತಿನ್ನೋದನ್ನ ಸ್ಟಾಪ್ ಮಾಡ್ತಾನೆ. ಆದ್ರೆ ಇಲ್ಲಿ ಏನಾಗುತ್ತೆ, ಕಾನ್ಸ್ಟೆಂಟ್ಲಿ ನಾವು ಬೇರೆ ಕಡೆ ಅಂದ್ರೆ ಎಕ್ಸ್ಟರ್ನಲ್ ಡಿಸ್ಟ್ರಾಕ್ಷನ್ಸ್ ಹಿಡ್ಕೊಂಡು ಊಟ ಮಾಡ್ತಾ ಇರ್ತೀವಿ ಅಂತ ಹೇಳಿದಾಗ ಕೆಲವೊಮ್ಮೆ ತಿನ್ನುವ ಪ್ರಮಾಣನೂ ಕೂಡ ಅತಿಯಾಗುತ್ತೆ. ಆ ಅತಿಯಾಗಿ ತಿನ್ನುವ ಏನೋ ಒಂದು ಪ್ರಯೋಗದಿಂದ ಏನಾಗ್ಬಿಡುತ್ತೆ, ಸಣ್ಣ ಸಣ್ಣ ವಯಸ್ಸಲ್ಲೇ ಬೊಜ್ಜಿನ ಕಾಯಿಲೆಗಳು ಬರ್ತಾ ಇದಾವೆ. ಈ ಬೊಜ್ಜು ಅನ್ನೋದು ಬಂದಾಗ ಕೆಲವೊಮ್ಮೆ ಲಿವರ್ ಮೇಲೆ ಜಾಸ್ತಿ ಪರಿಣಾಮ ಬೀರ್ತು. ನೀವುಗಳು ಗಮನಿಸಿರ್ಬೋದು, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತಾ ಇದೀವಿ. ಇದು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಅಂದ್ರೆ ಸಣ್ಣ ವಯಸ್ಸಿನವರಲ್ಲೇ ಇತ್ತೀಚೆಗೆ ಹೆಚ್ಚಾಗಿ ನಾವು ಗಮನಿಸ್ತಾ ಇರುವಂತದ್ದು. ಇನ್ನೊಂದು, ಇತ್ತೀಚೆಗೆ ನಾವು ಒಂದು 2-3 ತಿಂಗಳಲ್ಲಿ ನೋಡಿರ್ಬೋದು, ಸಣ್ಣ ಸಣ್ಣ ವಯಸ್ಸಿನವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಅಂತಾನು ನಾವು ಗಮನಿಸ್ತಾ ಇದೀವಿ. ಇದು ಖಂಡಿತವಾಗ್ಲೂ ಕೊರೋನಾ ಲಸಿಕೆಯಿಂದಾನೇ ಆಯ್ತು ಅನ್ನೋದು ಕೆಲವರ ವಾದ, ಆದ್ರೆ ಇನ್ನೂ ನಮ್ಗೆ ಅದ್ರ ಬಗ್ಗೆ ಗ್ಯಾರಂಟಿ ಮಾಹಿತಿಗಳಂತೂ ಇಲ್ಲ. ಬಟ್ ನಾವು ಡೆಫಿನೆಟ್ಲಿ ಏನ್ ಹೇಳಬಹುದು ಅಂತ ಹೇಳಿದ್ರೆ, ನಮ್ದು ಲೈಫ್ ಸ್ಟೈಲ್ ಅನ್ನೋದು ಸರಿಯಾಗಿ ಇಲ್ಲದೆ ಇದ್ದಾಗ ದೈಹಿಕವಾಗಿ ಕಾಯಿಲೆಗಳು ಹೆಚ್ಚಾಗ್ತವೆ, ಹಾಗೆ ಸಾವಿನ ಪ್ರಮಾಣ ಕೂಡ ಹೆಚ್ಚಾಗ್ತವೆ ಅನ್ನೋದನ್ನ ಹೇಳಬಹುದು.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇಂಟರ್ನೆಟ್ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಈಗ ದೈಹಿಕವಾಗಿ ಮಾನಸಿಕವಾಗಿ ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿದ್ರಿ. ಇನ್ನು ಈ ಒಂದು ಇಂಟರ್ನೆಟ್ ಪ್ರಪಂಚದಲ್ಲಿ ಈ ಒಂದು ಖಾಸಗಿತನಕ್ಕೆ ಒಂದು ಅರ್ಥವನ್ನೇ ಉಳಿದಿಲ್ಲ, ಹಾಗಾಗಿ ಎಲ್ಲ ಇಲ್ಲಿ ಬಟಾಬಯಲೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಇದು ನೀವು ಕೇಳಿರೋ ಪ್ರಶ್ನೆ ಹೇಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ಕಡೆ ತಾನು ರಿಫ್ಲೆಕ್ಷನ್ ಅನ್ನೋದನ್ನ ಮಾಡಿಕೊಳ್ಬೇಕು ಅನ್ನೋ ಲೆವೆಲ್ಗೆ ಇದೆ. ಯಾಕೆಂತ ಹೇಳಿದ್ರೆ, ಈಗ ನಾವು ಪ್ರತಿನಿತ್ಯ ಬೆಳಗ್ಗೆ ಒಂದು ಫೋನ್ ತೆಗಿತೀವಿ, ವಾಟ್ಸ್ಆ್ಯಪ್ ತೆಗಿತೀವಿ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಯಾವಾಗಾದ್ರೂ ನಾವು ಓಪನ್ ಮಾಡಿದ್ವಿ ಅಂತ ಹೇಳಿದ್ರೆ, ನೀವು ಹೇಳಿರೋ ತರ ಆ ಖಾಸಗಿತನ ಅನ್ನೋದನ್ನ ಉಳಿಸ್ಕೊಳ್ಬೇಕು ಅನ್ನೋದು ಆ ವ್ಯಕ್ತಿಗೆ ಫಸ್ಟ್ ಅಂದ್ರೆ ಮನದಟ್ಟಾದಾಗ ಮಾತ್ರ ಆ ಖಾಸಗಿತನ ಅನ್ನೋದು ಉಳ್ಕೊಳ್ಳುತ್ತೆ ಒಬ್ಬ ಮನುಷ್ಯನ ಪ್ರಪಂಚದಲ್ಲಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ನಾನು ಮಾಡಿದ್ದೆಲ್ಲ ಹಾಕ್ಬೇಕು ಅಂತ ಬಂದಾಗ, ಒಂದು ರೆಸ್ಟೋರೆಂಟಿಗೆ ಹೋಗ್ತೀವಿ, ನಾನು ಇದು ತಿಂತಾ ಇದ್ದೀನಿ, ಈ ಐಟಮ್ ಖರೀದಿ ಮಾಡಿದೀನಿ, ತಿನ್ನೋದಕ್ಕಿಂತ ಮುಂಚೆ ಫೋಟೋ ಹೊಡೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಾಯ್ತು, ಅಥವಾ ಬೇರೆ ಎಲ್ಲೋ ಹೋದ್ರು ಏನೋ ಶಾಪಿಂಗ್ ಹೋದ್ರು, ಅದು ಯಾವ ಲೆವೆಲ್ಗೆ ಬಂದಿದೆ ಅಂದ್ರೆ, ನಾವು ಪೇಪರಲ್ಲಿ ಅಥವಾ ಎಲ್ಲೋ ನ್ಯೂಸ್ ಅಲ್ಲಿ ಕೇಳಿರೋ ನೆನಪು ನನ್ಗೆ, ಯಾರೋ ಒಬ್ರು ಹನಿಮೂನಿಗೆ ಹೋಗಿರುವಾಗ ಅದನ್ನು ವಿಡಿಯೋ ಹಾಕ್ತೀನಿ ಅಂತ ಕೂತಿದ್ರು ಅನ್ನೋದು ಕೇಳಿದಾಗ, ಮನುಷ್ಯನಿಗೆ ಖಾಸಗಿತನ ಅನ್ನೋದನ್ನ ಉಳಿಸ್ಕೊಳ್ಬೇಕು ಅನ್ನೋದು ಮನದಟ್ಟ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಇದೆಲ್ಲ ಮಾಡೋದು ಲೈಕ್ಸ್ಗೋಸ್ಕರನ ಅಥವಾ ಅದರಿಂದ ಅವ್ರಿಗೆ ಏನಾದ್ರೂ ಹಣ ಸಂಪಾದನೆ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದ್ರೆ ನೀವು ಹೇಳಿರೋ ತರ, ನಾವು ನಮ್ಮ ಖಾಸಗಿತನ ಅನ್ನೋದನ್ನ ಉಳಿಸ್ಕೊಳ್ಬೇಕು ಅಂತಾದಾಗ ಮಾತ್ರ ನಾವು ಯಾವುದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅನ್ನೋ ನಿಯಂತ್ರಣ ನಮ್ಗಿರುತ್ತೆ. ಒಂದೇ ವಿಚಾರ. ಇದನ್ ಬಿಟ್ಟು ಇನ್ನೊಂದು, ನೀವು ಈ ಪ್ರಶ್ನೆಗೆ ಏನ್ ಕೇಳಿದ್ರಿ, ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಈಗ ಖಾಸಗಿತನ ಅನ್ನೋದು ಎಲ್ಲಿ ತನಕ ಉಳಿದಿಲ್ಲ ಅಂದ್ರೆ, ನಮ್ ಫೋನ್ ಅಲ್ಲಿ ಇಂಟರ್ನೆಟ್ ಅನ್ನೋದು ಯಾವಾಗ್ಲೂ ಆನೇ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲಿ ಮಾಡುವಂತ ಪ್ರತಿಯೊಂದು ಸಂಭಾಷಣೆನೂ ಕೂಡ ಆ ಇಂಟರ್ನೆಟ್ ಮುಖಾಂತರ ಅದರಲ್ಲಿ ಒಂಥರ ಫೀಡ್ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಮ್ಮೆ ಒಬ್ರು ಪೇಷಂಟ್ ಬಂದಿದ್ರು, ಅವ್ರು ಹೇಳ್ತಾ ಇದಾರೆ, ನಾನು ಮನೆಯಲ್ಲಿ ನನ್ನ ಹಸ್ಬೆಂಡ್ ಜೊತೆಗೆ ಏನ್ ಮಾತಾಡ್ತೀನಿ, ನೆಕ್ಸ್ಟ್ ಗೂಗಲ್ ಸರ್ಚ್ ಮಾಡಿದಾಗ ಅದ್ರ ಬಗ್ಗೆನೆ ಸರ್ಚ್ ರಿಲೇಟೆಡ್ ಡೀಟೇಲ್ಸ್ ಬರ್ತಾ ಇದೆ ಅಂತ ಹೇಳಿ ಆ ಹೆಂಗಸು ಪಾಪ ಮಾನಸಿಕ ಕಾಯಿಲೆ ಮಾಡ್ಕೊಂಡು ಬಂದಿದ್ರು. ಬಿಕಾಸ್ ಅವರು ಅದ್ರ ಬಗ್ಗೆ ಅಷ್ಟು ಲಕ್ಷ್ಯ ಕೊಟ್ಟಿರ್ಲಿಲ್ಲ, ಅವ್ರಿಗೆ ಏನನ್ಸಿತ್ತು, ಯಾರೋ ಏನೋ ಮಾಡ್ಕೆ ಮಾಡಿಸಿದ್ದಾರೆ, ಯಾರೋ ನನ್ನ ವಿರುದ್ಧ ಬೀಳ್ತಾ ಇದ್ದಾರೆ, ಅದಕ್ಕೋಸ್ಕರ ನನ್ನ ಫೋನಿಗೆ ನಾನು ಏನ್ ಮಾತಾಡಿದ್ದೀನಿ, ನನ್ನ ಗಂಡನ ಜೊತೆ ಜಗಳ ತೆಗ್ದಿದ್ರೆ ಯಾವ ವಿಷಯದ ಬಗ್ಗೆ ಜಗಳ ತೆಗ್ದಿದ್ದೀನಿ, ಅದು ಫೋನಲ್ಲಿ ಬರ್ತಾ ಇದೆ. ಸೊ ಈ ಲೆವೆಲ್ಗೆ ಅಂದ್ರೆ ನಾನು ಏನ್ ವಿಚಾರ ಕೇಳುಗರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೇ ಬಿ ಇಟ್ ಇಸ್ ಹೈ ಟೈಮ್ ನಾವು ಮನೇಲಿ ಏನಾದ್ರೂ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ ಇಂಟರ್ನೆಟ್ ಅನ್ನ ಆಫ್ ಮಾಡಿ ಚರ್ಚೆ ಮಾಡೋ ಪ್ರಸಂಗಗಳು ಬರ್ತಾವೋ ಏನೋ ಮುಂದಿನ ಅಂದ್ರೆ ಕಾಲದಲ್ಲಿ ಅನ್ನೋ ಮಟ್ಟಿಗೆ ಈ ಕೇಸ್ ನೋಡಿದಾಗ ನಮ್ಗೆ ಅನ್ಸಿರೋದು. ಯಾಕಂದ್ರೆ ಆಕೆಗೆ ಈ ತರ ಅದು ನ್ಯೂಸ್ ಫೀಡ್ ಅಲ್ಲಿ ತೋರಿಸ್ತಾ ಇದ್ದಿದ್ರಿಂದ ಆಕೆ ಇದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಾ ಹೋದ್ರು. ಅದನ್ ಬಿಟ್ರೆ ನಮ್ ನಿಮ್ ಲೈಫ್ ಅಲ್ಲೂ ಇದು ಆಗ್ತಾ ಇರುತ್ತೆ. ಕರೆಕ್ಟ್. ಹಾಗಾಗಿ ಆ ಖಾಸಗಿತನ ಅನ್ನೋದು ಬಂದಾಗ ಐ ತಿಂಕ್ ನಾವು ನೀವು ಎಲ್ಲರೂ ಕೂಡ ಹೌದು, ಖಾಸಗಿತನ ಇಸ್ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಾಗ ಮಾತ್ರ ಅದ್ರ ಕಡೆಗೆ ನಾವು ಲಕ್ಷ್ಯ ಕೊಡ್ತೀವಿ.
0: ಮೇಡಮ್, ಈಗ ಇದು ನನ್ನ ಖಾಸಗಿತನ ಅನ್ನುವಂತಹ ಒಂದು ಪರಿಜ್ಞಾನ ಕೂಡ ಈಗ ಕಡಿಮೆ ಆಗ್ತಾ ಇದೆ, ಈ ಒಂದು ಮನಸ್ಥಿತಿ ಬರೋದಿಕ್ಕೆ ಕಾರಣ ಏನು?
1: ಪರೋಕ್ಷವಾಗಿ ಹೇಳಬೇಕು ಅಂದ್ರೆ ಚಟ ಅನ್ನೋದ್ರಿಂದನೇ ಪ್ರಾರಂಭವಾಗಿ ಈ ಮಟ್ಟಿಗೆ ಹೋಗಿರುವಂತದ್ದು. ಯಾಕಂದ್ರೆ ಆ ಚಟ ಅನ್ನೋದು ಯಾವ ತರ ನಿರ್ಮಾಣ ಆಗಿರುತ್ತೆ ಅಂತ ಹೇಳಿದ್ರೆ, ನನ್ಗೆ ಆ ಫೀಲಿಂಗ್ ಆಫ್ ಹೈ ಅನ್ನೋದು ಬರಬೇಕು. ಆ ಫೀಲಿಂಗ್ ಆಫ್ ಹೈ ಅನ್ನೋದು ಯಾವ್ದ್ರಿಂದ ಬರುತ್ತೆ? ಈಗ ನಾನು ಏನನ್ನ ಅಪ್ಲೋಡ್ ಮಾಡ್ತೀನಿ, ಅದನ್ನ ಎಷ್ಟು ಜನ ಎಷ್ಟು ವ್ಯೂಸ್ ಮಾಡ್ತಾರೆ, ಅದಕ್ಕೆ ಎಷ್ಟು ಲೈಕ್ಸ್ ಬರುತ್ತೆ, ಇದ್ರ ಮೇಲೆ ಡಿಪೆಂಡ್ ಆಗಿ ಆ ಮನುಷ್ಯನಿಗೆ ಆ ಒಂದು ಖುಷಿ ಅನ್ನೋದು ಬರ್ತಾ ಇರುತ್ತೆ. ಸೊ ಅದರಿಂದಾಗಿ ಆ ಮನುಷ್ಯ ಮೇ ಬಿ ಆ ಲೆವೆಲ್ಗೆ ತನ್ನ ಖಾಸಗಿತನದ ಬಗ್ಗೆ ಯೋಚನೆ ಮಾಡದೆ ಯಾವ ತರದ ರಿಸ್ಕ್ ಕೂಡ ತಗೊಳ್ಳೋದಕ್ಕೆ ಅಂದ್ರೆ ರೆಡಿ ಇರ್ತಾನೆ. ಹಾಗಾಗಿ ಈ ಮಟ್ಟಿಗೆ ಇಂಟರ್ನೆಟ್ ವ್ಯಸನ ನಮ್ಮ ಜೀವನನ ಆವರಿಸ್ಕೊಂಡಿದೆ ಅಂತ ಹೇಳ್ಬೋದು.
0: ಮೇಡಮ್, ಈ ಒಂದು ಇಂಟರ್ನೆಟ್ ವ್ಯಸನದಿಂದಾಗಿರ್ಬೋದು ಅಥವಾ ಸ್ಕ್ರೀನ್ ಟೈಮ್ ನಿಯಂತ್ರಣ ಮಾಡೋದಕ್ಕೆ ಸಹಾಯಕವಾಗುವಂತಹ ಏನಾದರೂ ಉಪಕರಣಗಳಿವೆಯಾ ಅಂತ?
1: ಈಗ ಉಪಕರಣ ಅಂತ ಹೇಳಿ ಸದ್ಯದ ಮಟ್ಟಿಗೆ ಯಾವುದು ಏನು ನಮ್ ಮಾರ್ಕೆಟ್ ಅಲ್ಲಿ ಏನು ಬಂದಿಲ್ಲ. ಬಟ್ ನಾವ್ ಏನ್ ಹೇಳ್ತೀವಿ, ಈಗ ಯಾರಾದ್ರೂ ಇಂಟರ್ನೆಟ್ ನನ್ಗೆ ಅಡಿಕ್ಷನ್ ಆಗಿದೆ, ವ್ಯಸನ ಆಗಿದೆ, ಅದನ್ನ ಬಿಡಬೇಕು ಅಂತ ಬಂದಾಗ ಕೆಲವು ಕಿವಿ ಮಾತುಗಳನ್ನ ನಾವು ಕೊಡ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಡಿಜಿಟಲ್ ಡಿಟಾಕ್ಸ್. ಈಗ ಪ್ರತಿನಿತ್ಯ ನೀವು ಯಾವ ಕಾರಣಕ್ಕೋಸ್ಕರ ಫೋನ್ಗಳನ್ನ ಅಥವಾ ಇಂಟರ್ನೆಟ್ ಅನ್ನ ಬಳಸ್ತಾ ಇದ್ದೀರಾ, ಅದು ಬಳಸಿ ಆದ್ಮೇಲೆ ಅದು ನಿಜವಾಗ್ಲೂ ಉಪಯೋಗ ಇಲ್ಲ ಅಂತಾದ್ರೆ ನೀವೇ ಅದನ್ನ ಅಂದ್ರೆ ಪರಿಗಣನೆಗೆ ತೆಗೆದುಕೊಂಡು ಆ ಇಂಟರ್ನೆಟ್ ಅನ್ನ ಆಫ್ ಮಾಡಿ ಫೋನ್ ಇಡುವಂತದ್ದು ಒಂದು ಪ್ರಕ್ರಿಯೆ. ಅದನ್ನ ಬಿಟ್ರೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ಅಟ್ ಲೀಸ್ಟ್ ವಾರದಲ್ಲಿ ಒಂದ್ಸತಿ ಆದ್ರೂ ಆ ಫೋನ್ ಅನ್ನೋದನ್ನ ಮನೆಯಲ್ಲಿಟ್ಟು ಕುಟುಂಬದವರೆಲ್ಲಾ ಸೇರಿ ಹೊರಗಡೆ ಹೋಗೋದಿರ್ಬೋದು, ಆ ಫೋನ್ ಜೊತೆಯಲ್ಲಿ ಒಯ್ಯೋ ಹಂಗಿಲ್ಲ. ಆತರ ಏನಾದ್ರೂ ನಿಮ್ಗೆ ಎಮರ್ಜೆನ್ಸಿ ಇದೆ, ತಪ್ಪು ಹೋಗ್ಬೋದು ಅಂತ ಹೇಳಿದ್ರೆ, ಇನ್ನು ಕೆಲವು ಕಡೆ ಈ ಏನು ಟಚ್ ಪ್ಯಾಡ್ ಫೋನ್ ಏನು ಇರುತ್ತೆ, ಆ ಬಟನ್ ಫೋನ್ಗಳು ಏನಿರ್ತಾವೆ ಅದನ್ನ ಬಳಕೆ ಮಾಡಬಹುದು, ಆ ಫೋನ್ ಕಾಲ್ ಮಿಸ್ ಆಗದೆ ಇರೋ ತರ ನೋಡ್ಕೊಳ್ಬಹುದು. ಇದನ್ನು ಮೀರಿ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ಟೈಮರ್ ಅನ್ನೋದನ್ನ ಸೆಟ್ ಮಾಡೋದು. ಈಗ ಹಿಂದಿನ ಕಾಲದಲ್ಲಿ ನಮ್ದೆಲ್ಲ ಒಂದು ಸಣ್ಣವ್ರು ಇರ್ಬೇಕಿದ್ರೆ ಅಲಾರ್ಮ್ ಕ್ಲಾಕ್ ಅಂತ ಬರ್ತಾ ಇತ್ತು, ಬಟ್ ಇವಾಗ ಅಲಾರ್ಮ್ ಕ್ಲಾಕ್ ಅನ್ನೋದು ನಮ್ಗೆ ಕಾಣಿಸೋದಿಲ್ಲ. ನಾವು ಅಲಾರ್ಮ್ ಅನ್ನೋದನ್ನು ಫೋನ್ ಅಲ್ಲೇ ಇಡ್ತೀವಿ, ಅದನ್ನ ಮತ್ತೆ ಸ್ನೂಸ್ ಇರ್ಬೋದು ಅಥವಾ ಮತ್ತೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ಅದನ್ನ ಹಂಗೆ ಇಟ್ಟು ಮಲಗುವಂತ ಪ್ರಕ್ರಿಯೆಗಳೇ ಹೆಚ್ಚು. ಸೊ ಏನ್ ಮಾಡ್ಬೋದು, ಈಗ ಒಂದು ಅರ್ಧ ತಾಸು ಮಾತ್ರ ನನಗೆ ಮೊಬೈಲ್ ಬಳಕೆ ಮಾಡೋದಿದೆ ಅಂತ ಹೇಳಿದ್ರೆ, ಆ ಟೈಮರ್ ಅನ್ನೋದನ್ನ ಸೆಟ್ ಮಾಡಿ ಅರ್ಧ ತಾಸಿಗೆ ಅದು ಏನು ರಿಂಗ್ ಆಗುತ್ತೆ ಅಥವಾ ಏನು ಅಲಾರ್ಮ್ ಕ್ಲಾಕ್ ಹೊಡ್ಕೊಳ್ಳುತ್ತೆ, ಆಮೇಲೆ ಅದನ್ನ ತೆಗೆದು ಪಕ್ಕದಲ್ಲಿ ಇಡುವಂತದ್ದು. ಸೊ ಒಂಥರ ಎಕ್ಸ್ಟರ್ನಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಈಗ ಬೇರೆ ಯಾರು ನಮ್ಗೆ ಹೇಳೋರಿಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಆಗ್ತಿರುವಂತ ಚಟಗಳನ್ನ ನಾವೇ ನಿಯಂತ್ರಣ ಮಾಡಕ್ಕೆ ಒಂದು ಪ್ರಯತ್ನ ಮಾಡ್ಬೇಕಾಗತ್ತೆ.
0: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ಆಸಕ್ತಿಯನ್ನ ನಿಯಂತ್ರಣ ಮಾಡೋದಕ್ಕಿಂತಾನೆ ಈ ಒಂದು ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆ ಆಗಿರ್ಬಹುದು ಅಥವಾ ಸಮಾಲೋಚನೆ ಆಗಿರ್ಬಹುದು, ಯಾವ ರೀತಿ ಮಾಡ್ತೀರಾ ಅಂತ?
1: ಖಂಡಿತವಾಗ್ಲು. ಈಗ ಫಸ್ಟಿಗೆ ಒಬ್ಬ ವ್ಯಕ್ತಿ ಬಂದಾಗ ಇಂಟರ್ನೆಟ್ ವ್ಯಸನ ಇದೆಯಾ ಇಲ್ವಾ ಅಂತ ಹೇಳಿ ನೋಡಕ್ಕೆ ನಾವು ಕೆಲವು ಕ್ವೆಶ್ಚನೇರ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಅದು ಪ್ರಶ್ನೋತ್ತರಗಳಿರ್ತಾವೆ. ಒಬ್ಬ ವ್ಯಕ್ತಿ ಎಷ್ಟು ತಾಸ್ಗಳ ಕಾಲ ಇಂಟರ್ನೆಟ್ ಬಳಕೆ ಮಾಡ್ತಾನೆ, ಮತ್ತೆ ಈಗ ನಾವು ಆಲ್ರೆಡಿ ಮುಂಚೆ ಡಿಸ್ಕಸ್ ಮಾಡಿರೋ ತರ ಅವರಿಗೆ ಚಡಪಡಿಕೆ ಅಥವಾ ವಿಡ್ರಾಲ್ ಸಿಂಪ್ಟಮ್ಸ್ ಏನಾದ್ರು ಇದೆಯಾ, ಬೇರೆ ಏನೇನ್ ಸಮಸ್ಯೆಗಳಾಗ್ತಾ ಇದಾವೆ ಮಿತಿ ಮೀರಿದ ಇಂಟರ್ನೆಟ್ ಬಳಕೆಯಿಂದ, ಈ ತರ ಪ್ರಶ್ನೋತ್ತರಗಳಿರ್ತಾವೆ. ಆ ಪ್ರಶ್ನೆಗಳನ್ನ ಉತ್ತರಿಸಿದ ಮೇಲೆ ಸಿವಿಯಾರಿಟಿ ಅನ್ನೋದನ್ನ ಸ್ಕೋರ್ ಮಾಡ್ತೀವಿ. ಈಗ ಮೈಲ್ಡ್ ಲೆವೆಲ್ ಅಲ್ಲಿ ಇದೆಯಾ, ಮಾಡ್ರೇಟ್ ಲೆವೆಲ್ ಅಲ್ಲಿ ಇದೆಯಾ, ಸಿವಿಯರ್ ಲೆವೆಲ್ ಅಲ್ಲಿ ಇದೆಯಾ ಅಂತ ಹೇಳ್ಕೊಂಡು. ಸೊ ಬರೇ ಇಂಟರ್ನೆಟ್ ಬಳಕೆ ಮಾತ್ರ ಸಮಸ್ಯೆ ಅಂತ ಆದ್ರೆ ಅದಕ್ಕೆ ತಕ್ಕ ಹಾಗೆ ಸಮಾಲೋಚನೆ ಹೆಂಗ್ ಚಾಲು ಆಯ್ತು, ಈಗ ಅದನ್ನ ಬಿಡೋದ್ರ ಸಂಬಂಧ ಏನ್ ಪ್ರಯತ್ನ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಸಮಾಲೋಚನೆ ನಡೆಸ್ತೀವಿ. ನಾವು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕೌನ್ಸಿಲಿಂಗ್ ಸರ್ವಿಸಸ್ ಅನ್ನೋದನ್ನ ಒದಗಿಸ್ತೀವಿ. ಹೆಚ್ಚಾಗಿ ಬರೇ ಇಂಟರ್ನೆಟ್ ಅಡಿಕ್ಷನ್ ಅನ್ನೋದ್ರ ಸಲುವಾಗಿ ಮಾತ್ರ ಯಾವತ್ತೂ ನಾವು ಈ ತರ ಗುಳಿಗೆಗಳನ್ನ ಮಾತ್ರೆಗಳನ್ನ ಬಳಕೆ ಮಾಡೋದಿಲ್ಲ, ಬಟ್ ಅದ್ರ ಜೊತೆಗೆ ಬೇರೆ ಏನಾದ್ರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಅಂದ್ರೆ ಈಗ ಕೋಮಾರ್ಬಿಡ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಕೋಮಾರ್ಬಿಡ್ ಆಂಗ್ಸೈಟಿ ಅಂತ ಹೇಳ್ತೀವಿ, ಅಥವಾ ವಿಪರೀತ ಇಂಟರ್ನೆಟ್ ಬಳಕೆ ಮಾಡಿ ಮಾಡಿ ಅವರಿಗೆ ನಿದ್ರಾ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಬೇರೆ ಏನಾದ್ರೂ ಸಮಸ್ಯೆಗಳು ಜೊತೆಯಲ್ಲಿ ಇದ್ವು ಅಂತ ಹೇಳಿದ್ರೆ ಅವಾಗ ಗುಳಿಗೆಗಳನ್ನು ಕೂಡ ಯೂಸ್ ಮಾಡುವಂತ ಸಂಭವ ಇರುತ್ತೆ.
0: ಮೇಡಮ್, ಇನ್ನು ಈ ಒಂದು ಚಿಕಿತ್ಸೆಯಿಂದ ಅಥವಾ ಈ ಸಮಾಲೋಚನೆಯಿಂದ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಬಹುದಾ? ಹಾಗಿದ್ರೆ ಸಾಮಾನ್ಯವಾಗಿ ಎಷ್ಟು ಸಮಯ ಬೇಕಾಗುತ್ತೆ?
1: ಈಗ ಪ್ರತಿಯೊಬ್ಬ ಮನುಷ್ಯನು ಇಷ್ಟೇ ಸಮಯದಲ್ಲಿ ಚೇತರಿಕೆ ಕಂಡು ಬರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಟ್ಸ್ ಆಲ್ ಸಬ್ಜೆಕ್ಟಿವ್. ಈಗ ನನ್ನ ದೇಹ ಯಾವ ತರ ಅಂದ್ರೆ ರೆಸ್ಪಾಂಡ್ ಮಾಡುತ್ತೆ ಒಂದು ಟ್ರೀಟ್ಮೆಂಟ್ಗೆ, ಇನ್ನೊಬ್ಬ ವ್ಯಕ್ತಿಯ ದೇಹ ಬೇರೆ ತರ ರೆಸ್ಪಾಂಡ್ ಮಾಡಬಹುದು. ಸೊ ಡೆಫಿನೆಟ್ಲಿ ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಪೇಷಂಟ್ ಬಂದಾಗ ಅವರಿಗೆ ಏನ್ ಕೌನ್ಸಿಲಿಂಗ್ ಸೆಷನ್ಸ್ ಅಂತ ಮಾಡ್ತೀವಿ, ಅವಾಗ ಅವರಿಗೆ ಹೇಳೋದು ಕಿವಿ ಮಾತು ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟು ಅವ್ರು ಮೈಂಡ್ಫುಲ್ ಆಗಿ ಅಂದ್ರೆ ಸ್ಕ್ರೀನ್ ಯೂಸೇಜ್ ಮಾಡ್ತಾರೆ, ಎಷ್ಟು ಹೊತ್ತಿಗೆ ನಾವು ಕಮಿಟ್ಮೆಂಟ್ ಅನ್ನೋದನ್ನ ಕೊಟ್ಟಿರ್ತೀವಿ ಅಷ್ಟು ಹೊತ್ತಿನ ಪ್ರಮಾಣ ಮಾತ್ರ ಬಳಕೆ ಮಾಡ್ಬೇಕು, ಅದನ್ನ ಬಿಟ್ಟು ಅವರು ಬಳಕೆ ಮಾಡೋ ಹಾಗೆ ಇಲ್ಲ. ಸೊ ಇದನ್ನ ಅವರು ಮನದಟ್ಟು ಮಾಡಿಕೊಂಡು ಎಷ್ಟು ತಮ್ಮ ಮೇಲೆ ತಾವು ನಿಯಂತ್ರಣ ಹೇರ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅವರು ಸಂಪೂರ್ಣವಾಗಿ ಅದರಿಂದ ಹೊರಗಡೆ ಬರ್ತಾರ ಅಥವಾ ಇನ್ನೂ ಅಲ್ಪ ಸ್ವಲ್ಪ ಅವರಲ್ಲಿ ಆ ಲಕ್ಷಣಗಳು ಇರ್ತಾವ ಅನ್ನೋದು ಡಿಸೈಡ್ ಆಗ್ತವೆ, ಒಂದೇ ವಿಚಾರ. ಇನ್ನೊಂದು, ಆಲ್ರೆಡಿ ಹೇಳಿರೋ ತರ ಎಲ್ಲಿಯಾದ್ರೂ ಆ ವ್ಯಕ್ತಿಯಲ್ಲಿ ಬೇರೆ ಮಾನಸಿಕ ರೋಗಗಳು ಇದ್ದು, ಬೇರೆ ಮಾದಕ ದ್ರವ್ಯ ವ್ಯಸನ ಇರ್ಬೋದು ಅಥವಾ ಬೇರೆ ಏನಾದ್ರೂ ಚಟಗಳಿರಬಹುದು, ಇದೆಲ್ಲ ಏನಾದ್ರೂ ಇತ್ತು ಅಂದ್ರೆ ಡೆಫಿನೆಟ್ಲಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕಾಗುತ್ತೆ. ಕೆಲವೊಮ್ಮೆ ಇನ್ ಪೇಷಂಟ್ ಅಡ್ಮಿಷನ್ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಅಡ್ಮಿಟ್ ಮಾಡುವಂತ ಪ್ರಸಂಗಗಳು ಬರ್ತವೆ.
0: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ವ್ಯಸನದಿಂದ ಹೊರಬರಬೇಕು ಅನ್ನೋದಾದ್ರೆ ಒಂದು ಜೀವನ ಶೈಲಿಯನ್ನ ಯಾವ ರೀತಿ ಅಳವಡಿಸಿಕೊಳ್ಬೇಕು, ಜೀವನ ಶೈಲಿ ಯಾವ ರೀತಿ ಇರಬೇಕು ಅಂತ?
1: ಓಕೆ, ಸೊ ತುಂಬಾ ಮುಖ್ಯವಾದ ಪ್ರಶ್ನೆ. ಈಗ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಅದು ಒಂದು ಬೆಳಗ್ಗೆ ಬೇಗನೆ ಏಳೋದಿರ್ಬೋದು, ಒಂದು ಅರ್ಧ ತಾಸು ವ್ಯಾಯಾಮ ಮಾಡೋದಿರಬಹುದು, ಆಮೇಲೆ ನಮ್ಮ ನಮ್ಮ ಜೀವನದಲ್ಲಿ ಏನೇನ್ ಇಂಪಾರ್ಟೆಂಟ್ ಕೆಲಸಗಳಿದಾವೆ ಅದನ್ನ ಫಸ್ಟ್ ಪ್ರಯಾರಿಟೈಸ್ ಮಾಡಿ ಅದನ್ನ ದಿನಕ್ಕೆ ತಕ್ಕ ಹಾಗೆ ಯಾವ ಟೈಮಲ್ಲಿ ಏನ್ ಮಾಡಬೇಕು ಅದನ್ನ ನಾವು ಒಂದು ಟೈಮ್ ಟೇಬಲ್ ಅನ್ನೋದನ್ನ ಹಾಕೊಂಡು ಮಾಡೋದಿರ್ಬೋದು. ಇದರ ಜೊತೆಗೆ ಪ್ರತಿ ದಿವಸ ಅಟ್ ಲೀಸ್ಟ್ ಒಂದು ಗಂಟೆ ಕಾಲ ಆದ್ರೂ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಕುಂತು ಜೊತೆಯಲ್ಲಿ ಈಗ ಊಟ ಮಾಡೋದಿರಬಹುದು ಅಥವಾ ಹೊರಗಡೆ ಹೋಗಿ ಒಂದು ವಾಕ್ ಮಾಡಿ ಬರುವುದಿರ್ಬೋದು, ಇದೆಲ್ಲದರ ಕಡೆಗೂ ನಾವು ಒಂದು ಗಮನ ಕೊಡಬೇಕಾಗುತ್ತೆ. ಯಾಕಂದ್ರೆ ಏನಾಗ್ಬಿಡುತ್ತೆ, ಈಗ ಮೇ ಬಿ ಮನೆಯಲ್ಲಿ ಒಂದು ನಾಲ್ಕೈದು ಜನ ಇದಾರೆ ಅಂತ ಹೇಳಿದ್ರೆ ಅವರಲ್ಲಿ ಆ ಒಂದು ಇಮೋಷನಲ್ ಬಾಂಡಿಂಗ್ ಅನ್ನೋದನ್ನೇ ನಾವು ಗಮನಿಸ್ತಾ ಇಲ್ಲ. ಸೊ ಆ ಇಮೋಷನಲ್ ಬಾಂಡಿಂಗ್ ಅನ್ನೋದು ಇಲ್ಲದೆ ಇದ್ದಾಗ ಏನಾಗುತ್ತೆ, ಆ ಮನೆ ಒಡೆದು ಹೋಗುವಂತ ಸಂದರ್ಭಗಳು ಹೆಚ್ಚು. ಈಗ ಇತ್ತೀಚಿನ ದಿನಗಳಲ್ಲಿ ನಾವೇನ್ ಏನ್ ಗಮನಿಸ್ತಾ ಇದ್ದೀವಿ, ಬರೇ ತಂದೆ ತಾಯಿ ಮತ್ತೆ ಮಕ್ಕಳು ಮಾತ್ರ ಮನೆಯಲ್ಲಿ ಇರ್ತಾರೆ. ಹಿರಿಯರಿದ್ರು ಕೂಡ, ಈಗ ಹಿರಿಯರು ಕೂಡ ಮೊಬೈಲ್ ಚಟಕ್ ತುತ್ತಾಗ್ತಾ ಇದಾರೆ ಅನ್ನೋದು ಗಾಬರಿ ಪಡುವಂತ ಸಂಗತಿ. ವಯಸ್ಸಾಗಿರೋರು ಏನ್ ಮಾಡ್ತಾರೆ, ಒಂದು ಫ್ಯಾಮಿಲಿ ಗ್ರೂಪ್ ಅಂತಿರುತ್ತೆ, ಅದರಲ್ಲಿ ದಿನಪೂರ್ತಿ ಫಾರ್ವರ್ಡ್ ಮೆಸೇಜಸ್, ಗುಡ್ ಮಾರ್ನಿಂಗ್ ಮೆಸೇಜ್, ಗುಡ್ ನೈಟ್ ಮೆಸೇಜ್ ಹಾಕ್ತಾನೆ ಇರ್ತಾರೆ. ಸೊ ಎಷ್ಟೋ ಸತಿ ಮೇ ಬಿ ಕೆಲಸದ ತರಾತುರಿಯಲ್ಲಿರೋರು ಅದನ್ನ ಮ್ಯೂಟ್ ಮಾಡಿಬಿಡೋದು ಅಥವಾ ಗ್ರೂಪ್ ಇಂದಾನೆ ಹೊರಗಡೆ ಬಂದಿರೋ ಪ್ರಸಂಗಗಳು ಇರ್ತವೆ. ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾವೆಲ್ಲರೂ ಅಲ್ಲ ಸ್ಕ್ರೀನ್ ಅನ್ನೋದು ಯೂಸ್ ಮಾಡಬೇಕು, ಆದರೆ ಇಟ್ ಇಸ್ ಲೈಕ್ ಅ ಡಬಲ್ ಎಡ್ಜ್ ಸ್ವೋರ್ಡ್. ಎಷ್ಟು ಬಳಕೆ ಮಾಡಬೇಕು ಅಷ್ಟು ಬಳಕೆ ಮಾಡಿದ್ರೆ ಮೇ ಬಿ ನಮ್ಮ ಜೀವನದಲ್ಲಿ ಅದರಿಂದ ಉಪಯೋಗಗಳೇ ಜಾಸ್ತಿ ಆಗ್ತವೆ, ಆದರೆ ಮಿತಿ ಮೀರಿದ ಬಳಕೆ ಅನ್ನೋದನ್ನ ಮಾಡಿದಾಗ ಅದರಿಂದ ಅಪಾಯಗಳೇ ಹೆಚ್ಚು. ಹಾಗಾಗಿ ನಾವೆಲ್ಲರೂ ಕೂಡ ಮೈಂಡ್ಫುಲ್ ಆಗಿ ಸ್ಕ್ರೀನ್ ಯೂಸೇಜ್ ಅನ್ನೋದನ್ನ ಮಾಡೋಣ, ಅದು ಮಿತಿಯಲ್ಲಿರಲಿ, ಮಿತಿಯಲ್ಲಿದ್ರೆ ನಮ್ಮೆಲ್ಲರ ಜೀವನನೂ ಚೆನ್ನಾಗುತ್ತೆ ಅನ್ನೋದನ್ನ ಹೇಳ್ತೀನಿ.
0: ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಈಗ ನಾವೆಲ್ಲರೂ ಕೂಡ ಒಂದು ವಿಚಾರ ಏನ್ ಗಮನಿಸ್ಬೇಕು ಅಂತ ಹೇಳಿದ್ರೆ, ಮೊಬೈಲ್ ಅನ್ನ ನಿಯಂತ್ರಣದಲ್ಲಿರುವ ಪ್ರಯತ್ನವನ್ನ ನಾವೇ ಮಾಡಬೇಕು. ಅದನ್ನ ಯಾರು ಹೊರಗಡೆ ಅವ್ರು ಬಂದು ಅಥವಾ ಡಾಕ್ಟರ್ಸ್ ಬಂದು ಯಾವುದೋ ಹಾಸ್ಪಿಟಲ್ನವ್ರು ಬಂದು ಪೊಲೀಸರಂತೂ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಬೋರ್ ಆದಾಗ, ಹೆಚ್ಚಾಗಿ ನಾವು ಯಾವುದೇ ಚಟುವಟಿಕೆ ಇಲ್ಲದೆ ಕುಳಿತಾಗ ಮೊಬೈಲ್ ಅನ್ನ ನೋಡೋದನ್ನ ಫಸ್ಟ್ ನಿಲ್ಲಿಸಬೇಕು. ಸೊ ಏನಾಗ್ಬಿಡುತ್ತೆ, ಅದ್ರ ಬದಲಾಗಿ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಆ ಮಕ್ಕಳ ಜೊತೆಗೆ ಆಟ, ವ್ಯಾಯಾಮ ಇಲ್ಲ ನಡಿಕೆ, ಯಾವುದೇ ಒಂದು ದೈಹಿಕ ಚಟುವಟಿಕೆ ಪ್ರಾಬಬ್ಲಿ ಅದನ್ನ ಮಾಡೋದಿರ್ಬೋದು, ಅಥವಾ ಒಂದು ಸಭೆಗೆ ನಾವು ಹೋಗಿದ್ದೀವಿ ಅಂತ ಅಂದ್ಕೊಳ್ಳಿ, ಆ ಸಭೆಯಲ್ಲಿ ಜನ ಇದ್ದಾಗ ಆ ಮೊಬೈಲ್ ಅನ್ನೋದನ್ನ ಬದಿಗಿಟ್ಟು ಅವ್ರ ಜೊತೆ ಅಂದ್ರೆ ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡುವಂತದ್ದಿರ್ಬೋದು. ಮಕ್ಕಳಿದ್ರು ಅಂತ ಹೇಳಿದ್ರೆ ಅವರನ್ನು ಸೇರಿಸ್ಕೊಂಡು ಆ ಸಂಭಾಷಣೆಯಲ್ಲಿ ಅವರನ್ನು ತೊಡಗಿಸಿಕೊಂಡು ಮಾತಾಡೋದಿರ್ಬೋದು. ಈಗ ದೊಡ್ಡವರು ಮಾತಾಡ್ಬೇಕಿದ್ರೆ ಆ ಸಣ್ಣ ಮಕ್ಕಳು ಮಾತಾಡಬಾರ್ದು ಅವರ ಅಂತ ಹೇಳಿ ಕೈಯಲ್ಲಿ ಮೊಬೈಲ್ ಕೊಡೋ ಬದಲು ಏನ್ ಮಾಡ್ಬೋದು, ಎಲ್ಲರೂ ಒಂದು ಕೂಡ್ಕೊಂಡು ಯಾವ ತರ ಆಕ್ಟಿವಿಟಿ ಮಾಡಬಹುದು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋದು ಒಳ್ಳೆಯದು.
0: ಖಂಡಿತ ಮೇಡಮ್. ಮೇಡಮ್, ಈ ಒಂದು ಇಂಟರ್ನೆಟ್ ವ್ಯಸನದಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು.
1: ಧನ್ಯವಾದಗಳು.
0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಬೆಳಗಾವಿಯ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ 9099049904 ಕರೆ ಮಾಡಿ. ಮತ್ತೊಂದು ಆರೋಗ್ಯ ಕಾರ್ಯಕ್ರಮದೊಂದಿಗೆ ಮತ್ತೊಂದು ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 4 0322 ಅಥವಾ www.kletech.ac.in ಗೆ ಭೇಟಿ ನೀಡಿ. KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: யாரோயோனா யாரோயோனா யாரோயோனா
1: ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಾಗೆ ಹೇಳ್ತಾ ಇದ್ರ ಅದೇನು ಧ್ವನಿ ಇದು 90.4 FM ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಬಂದಿದೆ ವರ್ಷದ 6ನೇ ತಿಂಗಳು ತಿಂಗಳಿನ 4ನೇ ದಿನ. ಶುಭ ಶುಭ ಗುರುವಾರ June 4, 2026. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಜನ್ಮದಿನ ಸ್ಪೆಷಲ್ ಆಫ್ ನಮ್ಮ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವ್ರದ್ದು. ಆತ್ಮೀಯ ಸ್ನೇಹಿತರೆ, ಬಹಳಷ್ಟು ಜನರು ವಿ ರವಿಚಂದ್ರನ್ ಸರ್ ಅವರ ಜನ್ಮದಿನ ಇದೆ, ಯಾವಾಗ ತೊಗೊಂಡು ಬರ್ತೀರಾ ಅಂತ ಹೇಳಿದರು. ಸೊ ಇವತ್ತು ನಾನು ತೊಗೊಂಡು ಬಂದಿದ್ದೇನೆ. ಸೊ ಸ್ನೇಹಿತರೆ, ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು 30ನೇ ಮೇ ಅವತ್ತಿತ್ತು ಅವರ ಜನ್ಮದಿನ. ಸೊ ಇವತ್ತು ನಾವು ಸೆಲೆಬ್ರೇಟ್ ಮಾಡೋಣ. ನಿಮ್ಮೆಲ್ಲರಿಗೂ ಗೊತ್ತು, ಕನ್ನಡ ಚಿತ್ರರಂಗದ ಅವರು ಅಭಿನಯಿಸಿರುವ ಚಿತ್ರದ ಸುಮಧುರವಾದ ಸೂಪರ್ ಸೂಪರ್ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ. ಕಾರ್ಯಕ್ರಮದ ಮೊದಲನೇ ಗೀತೆ ಸಾಹುಕಾರ ಚಿತ್ರದ್ದು, ಒಬ್ಬನೇ ಒಬ್ಬನೇ ಯಜಮಾನ SPB ಅವರ ಧ್ವನಿಯಲ್ಲಿ ಈ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಬನ್ನಿ ಭಾಗವಹಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಜನ್ಮದಿನ ಸ್ಪೆಷಲ್ ಆಫ್ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು. ಸೊ ಸ್ನೇಹಿತರೆ, ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ ಹಾಡನ್ನು ಕೇಳಿ ಮಜಾ ಮಾಡಿ.

0: ろうよな、やろうよな、やろうよな。
1: ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಶುಭ ಶುಭ ಶುಭ ಗುರುವಾರ, ವರ್ಷದ 6ನೇ ತಿಂಗಳು, ತಿಂಗಳಿನ 4ನೇ ದಿನ, June 4, 2026 ನಿಮ್ಮೊಂದಿಗೆ ನಾವು ಜನ್ಮದಿನ ಸ್ಪೆಷಲ್ ಆಫ್ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು, ನಿರ್ಮಾಪಕರಾದ ಶ್ರೀ ಎನ್ ವೀರಸ್ವಾಮಿ ಅವರ ಪುತ್ರ. ಸ್ನೇಹಿತರೆ, ಜನ್ಮದಿನ ಇವರದು May 30, 1961 ಇವರ ಜನ್ಮ. ಸೊ ಸ್ನೇಹಿತರೆ, ಶ್ರೀ ಈಶ್ವರಿ ಪ್ರೊಡಕ್ಷನ್ಸ್ ಅನ್ನೋ ಪ್ರೊಡಕ್ಷನ್ನಿಂದ ಇವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಸೂಪರ್ ಚಿತ್ರಗಳನ್ನು ನಿರ್ಮಿಸಿದರು. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಅಭಿನಯಿಸಿರುವ ಚಿತ್ರದ ಗೀತೆ ರಿಕ್ವೆಸ್ಟ್ ಮಾಡಿ ಅಂದೆ. ಸೊ ದಿಸ್ ಇಸ್ ನಿಮ್ಮೊಂದಿಗೆ ನಾವು ವಿ ರವಿಚಂದ್ರನ್ ಸ್ಪೆಷಲ್ ಕಾರ್ಯಕ್ರಮ ಅಪರಂಜಿ ಚಿನ್ನವೋ. ಈ ಗೀತೆಯೊಂದಿಗೆ ವಿಜಯಕುಮಾರ್ ಭಸ್ಮಿಯವರು ರಿಕ್ವೆಸ್ಟ್ ಮಾಡಿದರೆ ಈ ಹಾಡನ್ನ. ಸೊ ಇದಾದ ತಕ್ಷಣ ಸುಂದರಿ ಸುಂದರಿ ಈ ಗೀತೆಯೊಂದಿಗೆ ಇವರು ಖಂಡಿತ ಭಾಗವಹಿಸ್ತಾರೆ ಅಂತ ನನಗೆ ಗೊತ್ತಿತ್ತು. ಚಂದ್ರಕಾಂತ್ ಬಡ್ಗಾವಿಯವರ ಹಾಡಾಗಿದೆ, ಬಾಬಾರು ಬಾರು ರಣಧೀರ. ಪದ್ಮಾ ಟೇಲರ್ ಅವರು ಈ ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇದೇ ಗೀತೆಯನ್ನ ರತನ್ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಈ ಸುಮಧುರವಾದ ಗೀತೆಯೊಂದಿಗೆ ಗಣಪತಿ ಭಂಡಾರಿಯವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಗಿದೆ. ರಾಮಚಾರಿ ಹಾಡುವ ಈ ಗೀತೆಯನ್ನ ಸ್ನೇಹಿತರೆ ವಿಜಯಲಕ್ಷ್ಮಿ ಅವರು ಅವರ ಪ್ರೀತಿಯ ತಾಯಿ ಚಂದ್ರವ್ವ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಇದಾದ ತಕ್ಷಣ ಕರುನಾಡ ತಾಯಿ ಸದಾ ಚಿನ್ಮಯಿ, ಸುಮಧುರವಾದ ಗೀತೆ ಗಜಾನನ್ ಖಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಸ್ನೇಹಿತರೆ, ಇದು ಜನ್ಮದಿನ ಸ್ಪೆಷಲ್ ಆಫ್ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ಸ್ಪೆಷಲ್ ಕಾರ್ಯಕ್ರಮ. ಏನಪ್ಪ ವಿಶೇಷತೆ, ಕನ್ನಡ ಚಿತ್ರರಂಗದ ನಮ್ಮ ಕ್ರೇಜಿ ಸ್ಟಾರ್ ಅಭಿನಯಿಸಿರುವ ಚಿತ್ರದ ಗೀತೆಗಳು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಸೊ ಬನ್ನಿ ಆತ್ಮೀಯ ಸ್ನೇಹಿತರೆ, ಇವರು May 30, 1961 ಜನ್ಮಿಸಿದರು. ಸೊ ಸ್ನೇಹಿತರೆ, ಇವರ ಪ್ರೀತಿಯ ತಂದೆ ಕೂಡ ನಿರ್ಮಾಪಕರು ಎನ್ ವೀರಸ್ವಾಮಿಯವರು. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇವ್ರ ಬಗ್ಗೆ ಒಂದೊಂದು ಲೈನ್ ಹೇಳ್ಕೋತ ಹೋಗ್ತೇನೆ. ಆ ಗ್ಯಾಪ್ನಲ್ಲಿ ನಿಮ್ಮ ನಿಮ್ಮ ಗೀತೆಯನ್ನು ಕೇಳಿ ಮಜಾ ಮಾಡಿ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು, ಹಾಡನ್ನ ಕೇಳಿ ಮಜಾ ಮಾಡಿ.

ಬಂತ ನೋಡಿ ಗೀತೆ ಚಂದ್ರಕಾಂತ್ ಬಡ್ಗಾವಿ ಮನೆ ದೇವ್ರ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ದಿಸ್ ಇಸ್ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮ. ಸ್ನೇಹಿತರೆ, ಅವರು 1982 ಕದೀಮ ಕಳ್ಳರು ಅನ್ನೋ ಚಿತ್ರದೊಂದಿಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿದರು. ಆದರೆ ಅವರು ನಿರ್ದೇಶಿಸಿರುವ ಎಸ್ ಪ್ರೇಮಲೋಕ ಚಿತ್ರದಿಂದ ಎಲ್ಲ ರೆಕಾರ್ಡ್ ಡಮಾರ್ ಅವರ ಪ್ರೇಮಲೋಕ. ಇವತ್ತಿಗೂ ಎಷ್ಟು ಜನ ಇಲ್ಲೇ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಪ್ರೇಮಲೋಕ ಚಿತ್ರದ್ದು ಗೀತೆಯನ್ನು ರಿಕ್ವೆಸ್ಟ್ ಮಾಡ್ತಾರೆ. ಸೊ ಸ್ನೇಹಿತರೆ, ವಿಭಿನ್ನವಾದ ಅವರ ಇಮ್ಯಾಜಿನೇಷನ್, ಅವರ ಕಲ್ಪನೆ, ಆ ಒಂದು ಚಿತ್ರದಲ್ಲಿ ತೋರಿಸೋ ರೋಮ್ಯಾನ್ಸು, ಆ ಒಂದು ಕಾರಣಕ್ಕೆ ಅವರಿಗೆ ಕ್ರೇಜಿ ಸ್ಟಾರ್ ಅನ್ನೋ ಪಟ್ಟ ಸಿಕ್ತು. ಸೊ ಸ್ನೇಹಿತರೆ, ಇದು ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮ. 30 May ಇತ್ತು ಅವರ ಜನ್ಮದಿನ, ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದಾವೆ. ಬನ್ನಿ, ಹೆಂಗಪ್ಪ ಸೆಲೆಬ್ರೇಟ್ ಮಾಡುದು ಅಂದ್ರೆ ಅವರು ಅಭಿನಯಿಸಿರುವ ಚಿತ್ರದ ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡುದು, ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಹಾಟ್ಲೈನ್ ಸಂಖ್ಯೆ 9019049904. ಈ ನಂಬರ್ ಮೇಲೆ ಕರಿ ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ಈ ಗೀತೆ ಬರ್ತಾ ಇದೆ. ಸುಂದರಿ ಸುಂದರಿ SBBS ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ ಚಂದ್ರಕಾಂತ್ ಬಡ್ಗಾವಿಯವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಿನ್ನೇನು ಮನೆ ಕೊಡಕ್ ಹೋಗಿದ್ರಿ ನಂಗ ಹಾಕಿ ಏನ ಏನನ್ನತ್ತಾರ ಇವ್ರ, ನಿಮ್ಮ ಸಾಂಗ್ ಹಾಕಿದ್ದೆ ಕೃಷ್ಣ ಎಂದರೆ ಭಯವಿಲ್ಲ, ನಿನ್ನೆ ನಾನು ಮನ್ ಕೊಡಕ್ ಹೋಗಿದ್ದೆ. ಓ ಕ್ಷಮಿಸಿ, ಮಣ್ಣ, ಓಕೆ ಓಕೆ, ಯಾರೋ ತೀರು ಹೋಗಿದ್ರು, ಮಣ್ಣು ಕೊಡಕ್ ಹೋಗಿದ್ನಿ ನನಗ ಹಾಕಿರ ಇಲ್ಲ ರೀ. ಓಕೆ ಇರಲಿ, ಕ್ಷಮಿಸಿ, ನನಗೂ ಈಗ ಅದು ಓದಕ್ಕೆ ಗೊತ್ತಾಗಿಲ್ಲ ನೀವು ಬರೆದಿದ್ದೀರಾ. ಸೊ ಚಂದ್ರಕಾಂತ್ ಬಡ್ಗಾವಿಯವರೇ, ಬೇಜಾರು ಮಾಡ್ಕೋಬೇಡಿ. ಜೀವನ ಎಷ್ಟು ಸತ್ಯ ಈ ಜನ್ಮ ಅಲ್ವಾ, ಅಷ್ಟೇ ಒಂದು ಕಹಿಯಾದ ಕೈಯಲ್ಲ, ಅದು ಒಂದು ಸತ್ಯನೇ, ವಿಚ್ ಇಸ್ ಮರಣ. ಸುಂದರಿ ಸುಂದರಿ ಈ ಗೀತೆ ಬರ್ತಾ ಇದೆ, ಬನ್ನಿ ಕೇಳೋಣ. ಈ ಗೀತೆ ಆದ ತಕ್ಷಣ ಬಾಬಾರು ರಣದೀರಾ, ಗೀತೆ ಪದ್ಮಾ ಅವ್ರದ್ದು, ಪದ್ಮಾ ಟೇಲರ್ ಅವ್ರದ್ದು ಹಾಗೂ ರತನ್ ಅವ್ರದ್ದು. ಹಾಡನ್ನ ಕೇಳಿ ಮಜಾ ಮಾಡಿ.

ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: யாரோ இவனோ, யாரோ இவனோ, யாரோ இவனோ.
1: ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಸ್ಪೆಷಲ್ ಕಾರ್ಯಕ್ರಮ. ಸ್ನೇಹಿತರೆ, ಇವರ ಜನ್ಮದಿನ ಇತ್ತು 30 May, ಆದ್ರೆ ಇವತ್ತು ಸೆಲೆಬ್ರೇಟ್ ಮಾಡ್ದ. ಅವರು ಅಭಿನಯಿಸಿರುವ ಚಿತ್ರದ ಗೀತೆ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ, ಅದಕ್ಕೆ ತಕ್ಕಂತೆ ಗೀತೆಗಳು ಬಂದಿದೆ. ಚಂದ್ರಕಾಂತ್ ಬಡಗಾವಿ ಅವರೇ, ಕ್ಷಮಿಸಿ, ಸುಂದರಿ ಸುಂದರಿ ಅಂತ ಹಾಕಿದೆ ಆ ಚಿತ್ರದ ಆ ಹಾಡು ಬಂತು. ಆದರೆ ನಿಮಗೆ ಬೇಕಿತ್ತು ಈ ಹಾಡು, ನೀವಂದ್ರೆ ಇರಲಿ ಇದು ನಡೀತದ ಅಂತ, ಬಟ್ ನಿಮಗೆ ಇಷ್ಟ ಅಲ್ರಿ. ಸೊ SBB ಅವರ ಧ್ವನಿಯಲ್ಲಿ ಸುಂದರಿ ಸುಂದರಿ. ಇವತ್ತು June 4 ಸ್ನೇಹಿತರ ಡಬಲ್ ಧಮಾಕ ಏನಂದ್ರೆ SPB ಅವರ ಜನ್ಮದಿನನೂ ಇದೆ. ಸೊ ಈಗ ಮುಂದಿನ ಹಾಡು ಬಾಬಾರೋ ರಣಧೀರ, ಇದರಲ್ಲಿಯೂ SPB ಅವರಿದ್ದಾರೆ. ಸೊ ಸ್ನೇಹಿತರೆ, ನಮ್ಮ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ಜನ್ಮದಿನ ಇವತ್ತಿಗೆ ಇರಲಿ, ನಾಳೆ ಅಥವಾ ನಾಡದತ್ವ ಈ ವಾರದಲ್ಲಿ SPB ಅವ್ರದ್ದು ಮಾಡೋಣ, ಓಕೆನಾ? ಸೊ ನಾನು ಹೇಳ್ತಾ ಇದ್ದೆ, ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರಿಗೆ ಕ್ರೇಜಿ ಸ್ಟಾರ್ ಅನ್ನೋ ಪಟ್ಟ ಸಿಕ್ಕಿರೋ ಕಾರಣ ಅವರ ಒಂದು ಕಲ್ಪನೆ, ಅವರು ತೋರಿಸೋ ರೋಮ್ಯಾನ್ಸ್, ಅವರು ತೋರಿಸೋ ಪ್ರೀತಿ, ಆ್ಯಂಡ್ ಅವರ ಸಂಗೀತದ ರುಚಿ. ಸೊ ಸ್ನೇಹಿತರೆ, ಇವರು ಕನ್ನಡ ಚಿತ್ರರಂಗದ ಅದ್ಭುತ ಎಸ್ ಸ್ನೇಹಿತರೇ, ಹಂಸಲೇಖಾ ಅವರೊಂದಿಗೆ ಇವರ ಜೋಡಿ ಅಂದರೆ ಉತ್ತಮ ಉತ್ತಮ ಉತ್ತಮ. ಸಂಗೀತ ನಿರ್ದೇಶಕರು ಹಂಸಲೇಖಾ ಪ್ಲಸ್ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅಂದ್ರೆ ಮುಗ್ದ ಹೋಯ್ತು, ಸೂಪರ್. ಈಗ ನೀವು ಇಷ್ಟು ಎಲ್ಲ ಹಾಡುಗಳು ಕೇಳ್ತಾ ಇದ್ದೀರಾ, ಆ ಎಲ್ಲ ಹಾಡು ಹಂಸಲೇಖಾ ಸರ್ ಹಾಗೂ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ಜೋಡಿದ್ದೇ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಬನ್ನಿ, ಮುಂದೆ ಹೋಗೋಣ, ಯಾರ್ಯಾರು ಏನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ಸೊ ಸ್ನೇಹಿತರೆ, ಈಗ ಮುಂದಿನ ಹಾಡು ಬಾಬಾರೋ ಬಾರೋ ರಣಧೀರ, ಪದ್ಮಾ ಟೇಲರ್ ಹಾಗೂ ನಮ್ಮ ರತನ್ ಅವರದು. ಅದಾದ ತಕ್ಷಣ ಸ್ನೇಹಕ್ಕೆ ಸ್ನೇಹ ಗಣಪತಿ ಭಂಡಾರಿ ಅವರದು. ಚಂದ್ರವ್ವ ಅವ್ರಿಗೋಸ್ಕರ, ಅವರ ಪ್ರೀತಿಯ ತಾಯಿಗೋಸ್ಕರ ರಾಮಚಾರಿ ಹಾಡುವ ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಗಜಾನನ್ ಕಾಮ್ಕರ್ ಅವರೇ, ನಿಮ್ಮ ಗೀತೆ ಅದಾದ ತಕ್ಷಣ ಬರ್ತಾ ಇದೆ. ಕರುನಾಡ ತಾಯಿ ಅದಾದ ತಕ್ಷಣ ಶೋಭಾ ಅವರು ಮೆಸೇಜನ್ನು ಮಾಡಿ ಸಾಕ್ಷಿ ಅವರ ಹುಟ್ಟುಹಬ್ಬ ಇದೆ, ಅದಕ್ಕೆ ವಿಶ್ ಮಾಡು ಅಂತ ಕೇಳ್ಕೊಂಡಿದ್ದಾರೆ. ಸೊ ಸಾಕ್ಷಿ, ನೂರಾರು ಕಾಲು ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಜೀವನದಲ್ಲಿ ಏನು ಬೇಕಾದ್ರೂ ಮಾಡು ಸಾಕ್ಷಿ, ತಂದೆ ತಾಯಿಗೆ ಮೊದಲು ಮರ್ಯಾದೆ ಕೊಡು. ಇತ್ತೀಚೆಗೆ ಅಲ್ರಿ, ನಿನ್ನೆ ನೋಡಿರ್ಬೋದು ಬೆಳಗಾವಿಯಲ್ಲಿ ಆಗಿರೋ ಒಂದು ಘಟನೆ, ಆ ಸುದ್ದಿ ನೋಡಿ ನನಗೆ ಹೊಟ್ಟೆಗೆ ಒಂಥರ ಚಾಕು ಹಾಕಿದಂಗೆ ಆಯ್ತು. ಆತ್ಮೀಯ ಸ್ನೇಹಿತರೆ, ಈಗ ಅದೇ ರೇಣುಕಾ ಗಾಮ್ಕರ್ ಅವರು ಮಾತನಾಡ್ತಿದ್ರು, ಅದೇ ರೀ ತಾಯಿಯ ಒಂದು ನ್ಯೂಸನ್ನು ನೋಡಿರ್ಬೋದು, ತಾಯಿಗೆ ಎಲ್ಲೋ ಬಿಟ್ಟು ಹೋಗಿರುವ ಒಂದು ಘಟನೆ. ನಾನು ಯಾಕೆ ಇಷ್ಟು ಹೋಗ್ಕೋತೇನ್ರಿಪ್ಪ ಸ್ನೇಹಿತರೆ, ನಾನು ವೇಣುಧ್ವನಿಯಲ್ಲಿ ಮೈಕ್ ಮೇಲೆ ಮಾತನಾಡೋ ದಿನದಿಂದ ಹಿಡಿದು ಇವತ್ತಿನವರೆಗೆ ತಂದೆ ತಾಯಿಗೆ ಕೊಡಿ ಮರ್ಯಾದೆ ಇಲ್ಲಾಂದರೆ ಜೀವನದಲ್ಲಿ ಇವದೇ, ತಂದೆ ತಾಯಿಗೆ ಕೊಡಿ ಮರ್ಯಾದೆ ಇಲ್ಲಾಂದರೆ ಜೀವನದಲ್ಲಿ ಇವದೇ, ಇದನ್ನ ಯಾಕೆ ಹೇಳ್ತಿರ್ತೇನೆ, ಇದು ನೋಡಿರಲ್ಲ ನೀವೇ. ಸೊ ಸ್ನೇಹಿತರೆ, ಸಾಕ್ಷಿ ಅವ್ರಿಗೋಸ್ಕರ ಈ ಒಂದು ಗೀತೆ, ವಿಚ್ ಇಸ್ ದೇವರು ಬರೆದ. ಅದಾದ ತಕ್ಷಣ ನಮ್ಮೂರ ನ್ಯಾಯದೇವರೇ, ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ರೇಣುಕಾ ಕಾಮ್ಕರ್ ಅವರು ಭಾಗವಹಿಸಿದ್ದಾರೆ. ಬಂಗಾರದ ಬೊಂಬೆ ನನ್ನ, ಈ ಗೀತೆ ವಿನೋದ್ ಅವ್ರದ್ದು ಆಗಿದೆ. ಅದಾದ ತಕ್ಷಣ ಕರುನಾಡೆ, ಈ ಗೀತೆ ಉಮೇಶ್ ಅವ್ರದ್ದಾಗಿದೆ. ಇಷ್ಟಿದೆ ಗೀತೆಗಳ ಲೈನ್ಅಪ್ಪು. ಇದು ನಿಮ್ಮೊಂದಿಗೆ ನಾವು ಶುಭ ಗುರುವಾರ June 4, 2026. ಇವತ್ತು ಡಬಲ್ ಧಮಾಕ ಅಂತ ತಿಳ್ಕೊಳ್ಳಿ. SPB ಹಾಗೂ ಕ್ರೇಜಿ ಸ್ಟಾರ್, ಕ್ರೇಜಿ ಸ್ಟಾರ್ ಅವರ ಜನ್ಮದಿನ May 30 ಇತ್ತು. ಸೊ ಇವತ್ತು ಮಾಡ್ತಾ ಇದ್ದಾವೆ. SPB ಅವ್ರದ್ದು ಖಂಡಿತ ಗಾಯಕ ಸ್ಪೆಷಲ್ ಮಾಡೋಣ ನಾವು, ಏಕೆಂದರೆ ಅವ್ರದ್ದು ಬಹಳಷ್ಟು ಗೀತೆಗಳಿದ್ದಾವೆ. ಈಗ ಮುಂದಿನ ಗೀತೆನೂ ಅವ್ರದ್ದನ್ನು ನೋಡ್ರಿಪ್ಪ. ಸೊ ನಮ್ಮ ಕ್ರೇಜಿ ಸ್ಟಾರ್ ಹಂಸಲೇಖಾ ಅವರ ಜೋಡಿಯಲ್ಲಿ ಸೂಪರ್ ಗೀತೆಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದೆ. ಆ್ಯಂಡ್ ನನಗೂ ಅದು ಮಾತ್ರ ಸತ್ಯವಾಗಿ ಗೊತ್ತು, ಯಾರು ಫ್ಯಾನ್ಸ್ ಇದ್ದಾರೆ ಆಫ್ ಕ್ರೇಜಿ ಸ್ಟಾರ್ ಅವ್ರಿಗೆ ಗೊತ್ತಿರ್ಬೋದು, ಅವರ ಚಿತ್ರದ್ದು ಹಾಡುಗಳು ಸೂಪರ್ ಇರ್ತಿತ್ತು. ಆ ಹಾಡುಗಳು ಸೂಪರ್ ಇರಲಿಕ್ಕೆ ಕಾರಣ ನಮ್ಮ ಹಂಸಲೇಖಾ ಸರ್ ಅವರು. ಹಾಡನ್ನ ಕೇಳಿ ಮಗ.
2: ಅಂಕಲ್, ಏನ್ ಸಿನಿಮಾ ತೆಗಿತಿದ್ದೀರಾ?
3: ಕನ್ನಡ ಸಿನಿಮಾ. ನಮ್ಮ
2: ಹೆಸರು ರಂಡೀರ ಕಣೆ. ಹೀರೋಯಿನ್ ಯಾರು ಅಂಕಲ್? ಜೂಲಿನಾ. ಅದೇನು ಜೂಲಿ ಅಂದ್ರೆ ನಿನಗೆ ಅಷ್ಟಿಷ್ಟನಾ? ಹಾಗಲ್ಲ, ಜೂಲಿ ಇದ್ರೆ ಜಾಲಿಯಾಗಿರುತ್ತೆ.
3: ಈ ಪಿಕ್ಚರ್ ಅಲ್ಲಿ ಅವಳಿಲ್ಲ.
4: ಇನ್ಯಾರು? ಖುಷ್ಬು ಕಣಿ.
2: ಹಾಡಷ್ಟಿದೆ ಅಂಕಲ್,
3: ದೊಡ್ಡವ್ರಿಗೆ ಒಂದು, ಹೆಂಗಸರಿಗೆ ಒಂದು, ಹುಡುಗಿರಿಗೆ ಎರಡು, ಹುಡುಗರಿಗೆ ಎರಡು, ನಮ್ಗೆಲ್ಲ ಒಂದು.
2: ಆತರ ಇದೆಯಾ?
3: ಯಾವ ತರ?
4: ಪ್ರೇಮಲೋಕ ತರ.
3: ಮತ್ತೆ ಪ್ರೇಮಲೋಕ ತರ ಪಿಕ್ಚರ್ ಮಾಡಕ್ಕಾಗತ್ತಾ? ಪ್ರೇಮಲೋಕಕ್ಕೆ ನೀವುಗಳೆಲ್ಲ ಗಲಾಟೆ ಮಾಡಿ ನಿಮ್ ತಂದೆ ತಾಯಿಗಳು ಕರ್ಕೊಂಡ್ ಬಂದ್ರಿ, ಈಗ ಅವರೇ ಗಲಾಟೆ ಮಾಡಿ ನಿಮ್ಮನ್ನ ಈ ಪಿಕ್ಚರ್ ಕರ್ಕೊಂಡ್ ಬರೋ ತರ ಮಾಡಿದೀನಿ. ಓಕೆ ಓಕೆ.

ಸಿಪಾಯಿ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ. ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮಟ್ಟಮಲ್ಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.5 FM KLE ಕನಸು. ಇದು ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮ. 30 May ಅವರ ಜನ್ಮದಿನ ಇತ್ತು, ಇವತ್ತು June 4. ಇವತ್ತು SPB ಅವರದು ಜನ್ಮದಿನ. SPB ಅವರಿಗೆ ಸ್ಪೆಷಲ್ ಕಾರ್ಯಕ್ರಮ 100% ನಾನು ಮಾಡುವೆ. ಆತ್ಮೀಯ ಸ್ನೇಹಿತರೆ, ನಾನೇ ವೈಯಕ್ತಿಕವಾಗಿ ಆ ಜವಾಬ್ದಾರಿ ತಗೋತೇನೆ. SPB ಅವರ ರೆಗ್ಯುಲರ್ ಗೀತೆಗಳನ್ನು ಅಂದರೆ ನಿಮಗೆ ಓಪನ್ ಮಾಡಿಟ್ಟಿರ್ತೇನೆ, ಹಾಟ್ಲೈನ್ ಮಾಡಿ ನಾನು ಅಂದರೆ ನೇರ ಪ್ರಸಾರ ಮಾಡಿ SPB ಅವ್ರದ್ದು ಒಂದು ಮಾಡೋಣ. SPB ಅವರದ್ದು ಕನ್ನಡ ಚಿತ್ರರಂಗದ್ದು ಅತಿ ಜಾಸ್ತಿ ಪ್ರಸಾರವಾಗದಂತಹ ಗೀತೆಯನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ತಗೊಂಡು ಬರುತ್ತೇನೆ. ಓಕೆನಾ? ಚಲೋ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಸೊ ವಿನೋದ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ವಿನೋದ್ ಅವರೇ, ನಿಮ್ಮ ಹಾಡು ಚೇಂಜ್ ಮಾಡೋಕ್ಕೇನಿಲ್ಲ, ಲೇಟಾಗಿ ಬರುತ್ತೆ ನೋಡಿ. ಏಕೆಂದರೆ ಈಗ ಬಹಳಷ್ಟು ಜನರ ಹಾಡು ಲೋಡ್ ಆಗಿದೆ. ನೀವು ರಿಕ್ವೆಸ್ಟ್ ಮಾಡಿರುವ ಗೀತೆ ಬಂಗಾರದ ಗೊಂಬೆ ಆಲ್ರೆಡಿ ರೆಡಿ ಆಗಿ ಕೂತಿದೆ, ನನಗೆ ಪ್ಲೇಲಿಸ್ಟ್ ಚೇಂಜ್ ಮಾಡೋಕ್ಕಾಗೋದಿಲ್ಲ. ನೀವು ರಿಕ್ವೆಸ್ಟ್ ಮಾಡಿರುವ ಚೇಂಜ್ ಮಾಡಿ ಅಂತ ಕೇಳ್ಕೊಂಡಿದ್ದೀರಾ, ವಿಚ್ ಇಸ್ ಬಂಗಾರದಿಂದ. ಆ ಗೀತೆ ಸ್ವಲ್ಪ ಟೈಮ್ ಆಗುತ್ತೆ ನೋಡಿ, ಏಕೆಂದರೆ ಆ ಗ್ಯಾಪ್ನಲ್ಲಿ ಬಹಳಷ್ಟು ಜನರ ಗೀತೆಗಳು ಮುಂದೆ ಬಂದಿದೆ. ಸೊ ಬನ್ನಿ ಮುಂದೆ ಹೋಗೋಣ. ಮತ್ತಾರ್ಯಾರು ಏನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ರವಿ ಅವರು, ಸೊ ಸ್ನೇಹಿತರೆ ರವಿ ಅವರು, ಅವರು SPB ಅವರ ಜನ್ಮದಿನಕ್ಕೆ ಹ್ಯಾಪಿ ಬರ್ಡೇ ಅಂತ ತಿಳಿಸ್ತಾ ಇದ್ದಾರೆ. ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳ್ತಿರೋ SPB ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮೊಂದಿಗೆ ಇಲ್ಲ SPB ಅವರು, 2020 ಇವತ್ತು ಮರೆಯೋದಿಲ್ಲ ಆತ್ಮೀಯ ಸ್ನೇಹಿತರೆ, ಏಕೆಂದರೆ ನಮ್ಮ ತಂದೆ ಥರನೇ ಕಾಣಿಸ್ತಾರೆ. ಆ್ಯಂಡ್ ಯಾವತ್ತು SPB ಅವರ ಒಂದು ಗಡ್ಡ ಇದ್ದಿದ್ದು ಅಂದರೆ ದಾಡಿ ಇದ್ದಿದ್ದು ಫೋಟೋ ಏನಾದ್ರು ನೋಡಿದ್ರೆ ಕಂಪ್ಲೀಟಾಗಿ ಕಣ್ಣಲ್ಲಿ ನೀರೇ ಬರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಚಿಕ್ಕ ಯಜಮಾನ್ರು ಸಿನಿಮಾದು ಅರ್ಥಪೂರ್ಣ ಗೀತೆಯನ್ನು ರಿಕ್ವೆಸ್ಟು ಅವರು ಮಾಡಿದ್ದಾರೆ. ಎಸ್ ರವಿ ಸರ್, ಈ ಗೀತೆ ನಿಮಗೋಸ್ಕರ ಲೋಡ್ ಆಗಿದೆ. ಅದಾದ ತಕ್ಷಣ ಬರ್ತಾ ಇದೆ. ಅಮ್ಮಮ್ಮೋ ಅಮ್ಮಮ್ಮೋ ಅನ್ನೋ ಒಂದು ಗೀತೆ ನೀಲಕಂಠ ಚಿತ್ರದ್ದು. ಈ ಗೀತೆ ಸಂತೋಷ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಾದ ತಕ್ಷಣ ಸೋನಿ ಸೋನಿ ಅನ್ನೋ ಗೀತೆಯೊಂದಿಗೆ ಕಿಶೋರ್ ಅವರು ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ ಹಿಂಗಿದೆ ಲೈನಪ್ಪು. ಬನ್ನಿ ನಿಮ್ಮೊಂದಿಗೆ ನಾವು ನಿಮ್ಮೊಂದಿಗೆ ನಾವು ಜನ್ಮದಿನ ಸ್ಪೆಷಲ್ ಆಫ್ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್. ನಾನು ಹೇಳಿದ್ನಲ್ಲ, ಇದೇ ವಾರದಲ್ಲಿ ಅಥವಾ ಮುಂದಿನ ವಾರ ಒಟ್ಟು ನಾನು SPB ಅವರ ಕನ್ನಡ ಚಿತ್ರರಂಗದ ಕೇಳಲಾರದಂತಹ ಪ್ರಸಾರವಾಗದಂತಹ ಗೀತೆಯನ್ನು ಸಂಗ್ರಹಿಸಿ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಕಾರ್ಯಕ್ರಮ ತಗೊಂಡು ಬರುತ್ತೇನೆ. ಆ್ಯಂಡ್ ಅವರ ಜನ್ಮದಿನ ಸ್ಪೆಷಲ್ 100% ನಿಮಗೆ ಓಪನ್ ಆಗಿಟ್ಟಿರ್ತೇನೆ, ಏಕೆಂದರೆ SPB ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಗೀತೆಗಳನ್ನು ಹಾಡಿದ್ದಾರೆ. ಸೊ ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ಈಗಿನ ಗೀತೆ ಸ್ನೇಹಕ್ಕೆ ಸ್ನೇಹ ಗಣಪತಿ ಭಂಡಾರಿಯವ್ರದ್ದು. ಅದಾದ ತಕ್ಷಣ ಚಂದ್ರವ್ವ ಅವರ ಪ್ರೀತಿಯ ಅವ್ವ ಚಂದ್ರವ್ವ ಅವ್ರಿಗೋಸ್ಕರ ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿದರೆ. ಅವರು ಕೂಡ ಕರೆ ಮಾಡಿ ಹೇಳ್ತಾ ಇದ್ರು. ಆ ದೃಶ್ಯ ನೋಡ್ಲಿಕ್ಕೆ ಆಗಿಲ್ಲ, ನಿನ್ನೆ ಒಂದು ಸುದ್ದಿ ನಮ್ಮ ಬೆಳಗಾವಿಯಲ್ಲಿ ಆಗಿತ್ತು ಆತ್ಮೀಯ ಸ್ನೇಹಿತರೆ. ಅದು ಸುದ್ದಿಯಲ್ಲಿ ಬಂದಿದೆ, ಸುದ್ದಿಯಲ್ಲಿ ಬಂದಿರೋ ವಿಷಯ ಅದಕ್ಕೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕು ಅದು ಏನಂತಾರೆ ವೈರಲ್ ಆಗುತ್ತೆ, ಏನು ಬ್ಯಾಡ್ ಅದು ವೈರಲ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇಂಥ ವಿಷಯಗಳು ಬಹಳಷ್ಟು ಜನರಿಗೆ ತಲುಪಬೇಕು, ಇಂತಿಂಥ ಘಟನೆಗಳು ಆಗ್ತಾ ಇದೆ ಅಂತ ಗೊತ್ತಾಗಿರಬೇಕು. ಇನ್ನೂ ಎಷ್ಟೋ ಘಟನೆಗಳು ತಂದೆ ತಾಯಿಯವರೊಂದಿಗೆ ಹಿರಿಯರೊಂದಿಗೆ ಆಗ್ತಾ ಇದೆ, ಅದು ಇನ್ನೂ ಎಷ್ಟೋ ಜನರ ಕಣ್ಮುಂದೆ ಬಂದಿಲ್ಲ ಅಷ್ಟೇಯ. ಸೊ ಸ್ನೇಹಿತರೆ, ಇದು ನಿನ್ನೆ ವಿಷಯ ಕಣ್ಮುಂದೆ ಬಂದಿದೆ, ಅದಕ್ಕೆ ನಮಗೆ ದುಃಖ. ನಾನು ಯಾಕೆ ಹೇಳ್ತೇನೆ ಇದನ್ನು, ತಂದೆ ತಾಯಿ ಕೊಡಿ ಮರ್ಯಾದೆ, ತಂದೆ ತಾಯಿ. ಯಾಕಂದರೆ ಆತ್ಮೀಯ ಸ್ನೇಹಿತರೆ, ಇಟ್ಟಿಟ ಮಕ್ಕಳಲ್ಲಿ ಬರೀ ಮಕ್ಕಳಿಗೆ ನಾನು ದೋಷ ಕೊಡ್ತಾ ಇಲ್ಲ, ನಾನು ಹೇಳ್ತಾ ಇದ್ದೇನೆ ಕೇಳ್ಕೊಳ್ಳಿ. ಈ ಒಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಏನಾಗಿದೆ, ಎಲ್ಲರೂ ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ. ಇಂಟರ್ನೆಟ್ ಯಾವಾಗಿಂದ ಬಂತು ನೋಡಿ ಆತ್ಮೀಯ ಸ್ನೇಹಿತರೆ. ಹೌದು, ಇಂಟರ್ನೆಟ್ ಮನುಷ್ಯನ ಕಂಡು ಹಿಡಿದಿದ್ದು, ಮನುಷ್ಯಾಗ ತ್ರಾಸ ಕೊಡಾಕತ್ತದ್ರೀಗ ಸ್ನೇಹಿತರೆ. ನಾವು ನಮ್ಮ ಜೀವನದ ಅಂದರೆ ನಮ್ಮ ಮನಸ್ಸಲ್ಲಿ ನಮಗೆ ಏನು ಬೇಕಪ್ಪ ರಪ್ಪ ಅಂತ ಒಂದು ಕ್ಲಿಕ್ನಲ್ಲಿ, ನಿಮ್ಗೆ ಅಲ್ಲೇ ಮನಿ ವಾಜುಕ ಇದ್ರೂ ನಾವು ಒಂದು ಕ್ಲಿಕ್ನಲ್ಲಿ ತಗೊಂಡು ಬರುವಂತಹ ಒಂದು ಸೌಲಭ್ಯಗಳು ಬಂದಿದೆ. ಅಂಥ ಸಂದರ್ಭದಲ್ಲಿ ತಾಳ್ಮೆ ಅನ್ನೋದು ಗಾಯವಾಗಿದೆ. ನಾನು ಹೇಳಿದ್ನಲ್ಲ, ಪತ್ರ ಬರೆದು ನಮ್ಮ ಮನೆಗೆ ಆ ಮಾಮ ಇನ್ನೂ ಪತ್ರವನ್ನು ಅವ್ರ ಕಡೆ ಇಟ್ಕೊಂಡಾರೆ. ಆ ಪತ್ರ ಬರೆದಿರೋ ಆ ಪತ್ರದ ಸಂದೇಶ ಇನ್ನೂ ಅವರಿಗೆ ನೆನಪಿದೆ. ಸಾವಿರಾರು ವಾಟ್ಸಪ್ ಮೆಸೇಜ್ ಅವ್ರಿಗೆ ನೆನಪಿರುವುದಿಲ್ಲ, ಆದರೆ ಆ ಪತ್ರದ ಮುಖಾಂತರ ಅವರಿಗೆ ಆ ಭಾವನೆ. ಆ್ಯಂಡ್ ನಾನು ಇಲ್ಲಿ ಬರೆದು 3-4 ದಿನ ಆಯ್ತು ಅಲ್ಲಿ ಹೋಗಿ ತಲುಪಕ್ಕೆ ಸ್ಪೀಡ್ ಪೋಸ್ಟ್ ಇದ್ರೆ. ಸೊ ಸ್ನೇಹಿತರೆ, ನಾನು ಇನ್ನು ಹೇಳ್ತಾ ಇದ್ದೇನೆ, ತಾಳ್ಮೆ ಎಲ್ಲಿಂದ ಕಮ್ಮಿ ಆಗ್ತಾ ಬರ್ತಾ ಇದೆ ಅಲ್ಲರಿ. ಈ ಏನಂತಾರೆ ಇನ್ನೊಬ್ಬರಿಗೆ ಮರ್ಯಾದೆ ಕೊಡುವಂತಹ ಒಂದು ಸಿಂಪಲಾದ ಒಂದು ಏನಂತಾರೆ ಬಿಹೇವಿಯರ್ ವರ್ತನೆ ಅದು ಕೂಡ ಕಳ್ಕೊತಾ ಇದ್ದೇವೆ. ಮರ್ಯಾದೆ ಕೊಡೋದು ಭಾಳ ಕಮ್ಮಿ ಆಗಿದೆ, ಭಾಳ ಅಪರೂಪ ಇದೆ. ಈಗ ಮರ್ಯಾದೆ ಯಾರು ಕೊಟ್ಟರೆ ವಾಹ್ ಅವ್ನು ನೋಡ ಅವ್ನು ಕಾಲು ಹಿಡಿದ ಅಂತ ಹಿಂಗೆ ಹೇಳ್ತಾರೆ. ಕಾಲು ಹಿಡಿಯೋದು, ಹಿರಿಯರ ಪಾದ ಸ್ಪರ್ಶಿಸೋದು, ಇದು ಬಹಳ ಬೇಸಿಕ್ ಇತ್ರಿ ಸ್ನೇಹಿತರೆ. ಇನ್ನೂ ನಮ್ಮ ಹಿರಿಯರ ಮುಂದೆ ದೇವರ ಮುಂದೆ ನಾವು ಯಾವತ್ತು ನಮ್ಮ ತಲೆ ತಗ್ಗಿಸಿ ನಿಲ್ಲಬೇಕು ಅಂತ ಹೇಳ್ತಿದ್ರಲ್ರೆ, ಈಗ ನಾವು ತಲೆ ಆಲ್ ಟೈಮ್ ತಗ್ಗಿಸಿ ನಮ್ಮ ಮೊಬೈಲ್ ಮುಂದೆ ನಿಲ್ತೇವ್ರಿ. ಹಿರಿಯರು ಏನಾದ್ರು ಹೇಳಿದ್ರೆ ತಲೆ ಎತ್ತಿ ಕೇಳೋದು ಇಲ್ಲ, ಏನು ಹೇಳೋದು.
ಸೊ ಸ್ನೇಹಿತರೆ ಈ ಘಟನೆ ಏನಾಗಿದೆ ನಿನ್ನೆ ಆತ ಅಜ್ಜಿ ವಿಡಿಯೋ ನೋಡಿದಂಗೆ ಕಷ್ಟ ಆಯಿತು ನೋವಾಯಿತು ಆದರೆ ನಿಮಗೆ ಹೇಳ್ತಾ ಇದ್ದಾನೆ ಇನ್ನೂ ಬಹಳಷ್ಟು ಕಣ್ಣು ಮುಂದೆ ಬರಲಾರದಂತಹ ವಿಷಯಗಳು ನಡೀತಾ ಇದೆ ಅದಕ್ಕೆ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಇಷ್ಟೇ ಮಾಡೋಣ ತಂದೆ ತಾಯಿಗೆ ಮರ್ಯಾದೆ ಕೊಡೋಣ ನಿಮ್ಮ ಪರಿಚಯದಲ್ಲಿ ಹಿರಿಯರ ಮುಂದೆ ನಿಮ್ಮ ಅವ್ರು ಏನು ಹೇಳ್ತಾರೆ ಇಷ್ಟ ಆಗೋದಿಲ್ಲ ಅಂದ್ರೆ ಒದ್ರಿ ಮಾತಾಡೋಕೆ ಹೋಗಬೇಡ್ರಿ ಬೈದು ಮಾತಾಡೋಕೆ ಹೋಗಬೇಡ್ರಿ ಏಕವಚನದಲ್ಲಿ ಮಾತನಾಡಲಿಕ್ಕಾದರೂ ಹೋಗಲಿಕ್ಕೆ ಹೋಗಬೇಡಿ ನಾನಿರೋ ಓಣಿಯಲ್ಲಿ ಒಂದು ಘಟನೆ ಆಯಿತು ಒಬ್ಬ ಯುವಕ ಆಚೆ ಅವ್ರ ಮನೆ ಬಾಜುಕಿನ ಒಬ್ಬ ಅಜ್ಜ ಹಾಂ ಅಜ್ಜದೇ ತಪ್ಪಿರಬಹುದು 70 ವಯಸ್ಸವ್ರದ್ದು ಆ ಅಜ್ಜನಿಗೆ ಏಕವಚನದಲ್ಲಿ ಕೆಟ್ಟ ಕೆಟ್ಟಾಗಿ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ ನಾನು ಅಡ್ಡು ಬಂದೆ ನಾನಂದೆ ಅವು ಮಾಡಿರುವ ಅಜ್ಜ ಮಾಡಿರೋದು ತಪ್ಪೇ ಇರ್ಬೋದು ನೀ ಏನು ಮಾಡಾಕತ್ತಿ ಅದರಿಗಿಂತ ಮಹಾ ತಪ್ಪು ಅವರು ಅಕ್ಕಪಕ್ಕದವರೊಂದಿಗೆ ನೀ ಈ ಥರ ವರ್ತನೆ ಮಾಡಿದರೆ ಇನ್ನೊಬ್ಬರಿಗೂ ನಿನ್ನ ಬಗ್ಗೆ ಗೊತ್ತಾಗುತ್ತೆ ನೀನು ಕೋಪ ಮಾಡು ನೀನು ಅವ್ರು ಏನು ಹೇಳಿದ್ದಾರೆ ಅವ್ರು ಏನು ತಪ್ಪು ಮಾಡಿದಾರೆ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ನೀನು ಎಬ್ಬಸಪ್ಪ ಆವಾಜ್ ಆದರೆ ಏಕವಚನದಲ್ಲಿ ಮಾತನಾಡಿ ಕೆಟ್ಟ ಕೆಟ್ಟ ಬೈಯೋದು ತಪ್ಪಲ್ವಾ ಇದು ನಿನ್ನ ಬಗ್ಗೆ ಗೊತ್ತಾಗ್ತಾ ಇದೆ ಸಮಾಜಕ್ಕೆ ಎಲ್ಲರೂ ನೋಡಾಕತ್ತಿದ್ರಿ ಒಳ್ಳೆ ಕೆಲಸದಲ್ಲಿರೋ ವ್ಯಕ್ತಿ ಏನು ಇನ್ನೂ ಹೆಚ್ಚು ಹೇಳೋದಿಲ್ಲ ನಾನು ಇಷ್ಟರಲ್ಲಿ ನಿಲ್ಲಿಸ್ತೇನೆ ಒಳ್ಳೆ ಕೆಲಸದಲ್ಲಿರೋ ಹುಡುಗ ಎಲ್ಲರೂ ಪ್ರಿಯ ಇದು ಮಾಡೋರು ಒಮ್ಮೆ ಆ ದಿನ ಥರದ ಅಂದರೆ ಆ ಹಿರಿಯರು ಯಾರಿದ್ರು ಅವ್ರು ತಪ್ಪು ಮಾಡಿದ್ರು ಸ್ನೇಹಿತರೆ ನಾನು ಹೇಳ್ತಾ ಇದ್ದೇನೆ ಕೇಳ್ಕೊಳ್ಳಿ ಯಾರೇ ಏನಾದರೂ ತಪ್ಪು ಮಾಡಿದ್ರು ಅವ್ರ ವಯಸ್ಸಿಗೆ ತಕ್ಕಂತೆ ಅವರೊಂದಿಗೆ ವಾದ ವಿವಾದ ಮಾಡಿ ನೀವು ನಿಮ್ಮ ಒಂದು ಸ್ಟ್ಯಾಂಡರ್ಡ್ ಇಳಿಸ್ಲಿಕ್ಕೆ ಹೋಗಬೇಡಿ ಅಂತ ನಾನು ಹೇಳಿದೆ 2-3 ವಾರ ಆದ ತಕ್ಷಣ ಆ ಅಜ್ಜನೂ ಬಂದರು ಕ್ಷಮೆ ಕೇಳಿದ್ರು ನಾನಂದೆ ನನಗೆ ಯಾಕೆ ಕೇಳಾಗಿದ್ರು ಇಲ್ಲ ನೀನು ಎಷ್ಟು ಚಂದ ಹ್ಯಾಂಡಲ್ ಮಾಡಿದ್ರು ನಂಗೆ ಎಷ್ಟು ಚಂದ ಹ್ಯಾಂಡಲ್ ಮಾಡೋದಂತ ಇವತ್ತಿನ ರಾತ್ರಿ ಕೊನೆ ರಾತ್ರಿ ಯಾರ್ದು ಆಗ್ಬೋದು ಅದು ನಿಮ್ದು ಆಗ್ಬೋದು ಅದು ನಂದು ಆಗ್ಬೋದು ನಿಮ್ದು ವಯಸ್ಸಾಗಿದೆ ಅಂತ ಹೇಳ್ತಾ ಇಲ್ಲ ಅಜ್ಜ ನಂದು ಇನ್ನೂ ವಯಸ್ಸಿದೆ ಅಂತ ನಾನು ಹೇಳ್ತಾ ಇಲ್ಲ ನಾಳಿದ್ದಿನ ಯಾವತ್ತು ಇವತ್ತಿನ ರಾತ್ರಿ ಮುಗಿಯೋಕ್ಕಿಂತ ಮುಂಚೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತನಾಡಿಯೇ ಇರಬೇಕು ಅನ್ನೋ ಒಂದು ಉದ್ದೇಶ ಗುರಿಯಿಂದ ನಾನು ಜೀವನ ಬದುಕ್ತೇನೆ ಹಾಂ ನೀವು ಮಾಡಿರೋದು ತಪ್ಪು ಇದು ನನ್ನ ಕಡೆ ಕ್ಷಮೆ ಕೇಳಬೇಡ್ರಿ ಅಲ್ಲಿ ಹೋಗಿ ಕೇಳಿ ಅಂತ ಅಲ್ಲಿ ಹೋಗಿ ಆ ಹುಡುಗನಿಗೆ ಕೇಳಿದ್ರು ಅವರು ಆರಾಮಾದರು ಸೊ ಸ್ನೇಹಿತರೆ ಹಿಂಗಿರುತ್ತೆ ಜೀವನ ಈ ನೀರಿನ ಸಮಸ್ಯೆಗೆ ನಾವು ಜಗಳ ನಾನು ಭಾಳ ಮಾಡೇನ್ರಿ ಅಪ್ಪ ಆದರೆ ಮುಂದಿರೋ ಅಂಕಲ್ ಆಂಟಿ ಅಜ್ಜ ಅಜ್ಜಿಗೆ ಏಕವಚನದಿಂದ ಮಾತನಾಡಿ ಅವರಿಗೆ ಕೆಟ್ಟ ಕೆಟ್ಟ ಬೈಗಳಾಗಿ ಯಾವತ್ತೂ ಬೈದಿಲ್ಲ ಹಾಂ ಜಗಳ ಮಾಡೇನೆ ಏ ಅಜ್ಜ ಇದು ನೀವು ಮಾಡೋದು ತಪ್ಪು ಎಕ್ಸ್ಟ್ರಾ ಕೂಡ ಯಾಕೆ ತುಂಬ್ಕೊಳತ್ತೀರಿ ಅಂತ ನಾವು ಒದರೇವೆ ಎಸ್ ಆದರೆ ಏಕವಚನದಿಂದ ಬೈಯೋದಾಗಿರಲಿ ಆ ಕೈ ಎಬ್ಸೋದೆಲ್ಲ ಘಟನೆ ನೋಡೇನೆ ಇನ್ನೂ ಎಷ್ಟೋ ಜನ ಬಡ್ದಿದ್ದು ನೋಡೇವ್ರಿ ಸ್ನೇಹಿತರೆ ಸೊ ಸ್ನೇಹಿತರೆ ಇದಕ್ಕೆ ಕಾರಣನೇ ನಾವು ತಾಳ್ಮೆಯನ್ನು ಕಳ್ಕೊಂಡೇವೆ ತಾಳ್ಮೆ ಇಲ್ಲದ ಜೀವನ ಹಿಂಗಾಗುತ್ತೆ ನೋಡಿ ಇನ್ನೂ ಬೇಕಾದರೂ ಹೇಳಬೇಕಂದ್ರೆ ನೀವು ನನಗಿಂತ ಜಾಸ್ತಿ ಮಳೆ ನೋಡಿರೋರು ನನಗಿಂತ ದೊಡ್ಡವರು ನಿಮಗೂ ಗೊತ್ತಿರುತ್ತೆ ಬನ್ನಿ ಬಹಳಷ್ಟು ಆಯಿತು ಮಾತು ಹಾಡನ್ನು ಕೇಳಿ ಮಜಾ ಮಾಡಿ.

கேட்டாய் திராபாலே காவியா மட்டுமல்ல ரேடியோ கேந்திரா வேணு துணி இது 90.5 FM KLE கனசு வீரதி சந்திரன் அவர ஜன்மதின மே 30 ಇವತ್ತು ಅವರ ಜನ್ಮದಿನ ಸ್ಪೆಷಲ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಹಾಡು ರಾಮಾಚಾರಿ ಚಿತ್ರದ್ದು ಆಗಿದೆ. ಈ ಗೀತೆಯನ್ನ ವಿಜಯಲಕ್ಷ್ಮಿ ಅವರು ಅವರ ಪ್ರೀತಿಯ ತಾಯಿ ಚಂದ್ರವು ಅವರಿಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ಅವರಿಗೂ ಕಣ್ಣಲ್ಲಿ ಬಂತು ನೀರು ಆ ಒಂದು ದೃಶ್ಯ ನೋಡಿದಾಗ. ನನಗೂ ಹಂಗೆ ಅನಿಸಿತ್ತು, ನಾನಂದೆ ಇದ್ರಗಿತ ಕೆಟ್ಟಾದಂಥ ವಿಷಯಗಳು ಈ ದುನಿಯಾದಲ್ಲಿ. ಈಗಿನ ಕ್ಷಣ ನಾನು ಇಲ್ಲಿ ಬಡಬಡ ಅಂತ ಮಾತನಾಡ್ತಿದ್ದೇನೆ, ಎಲ್ಲ ಈ ದುನಿಯಾದಲ್ಲಿ ಇಂಥ ಘಟನೆಗಳು ಆಗ್ತಿರ್ತಾವ. ಇದಕ್ಕೆ ನಾವು ನಮ್ಮ ಏನಂತೇವೆ, ನಮ್ಮಲ್ಲಿ ನಾವು ಬದಲಾವಣೆ ತರಬಹುದು ರೀ ಆತ್ಮೀಯ ಸ್ನೇಹಿತರೆ. ಅಷ್ಟೇ ಹೇಳೋದು, ಈ ದುನಿಯಾ ಬದಲಾಯಿಸೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಬದಲಾಯಿಸಬೇಕು. ನಮ್ಮಲ್ಲಿರೋ ಆ ವರ್ತನೆ, ನಮ್ಮಲ್ಲಿರೋ ಆ ಬಿಹೇವಿಯರಲ್ ಚೇಂಜಸ್ಸನ್ನು ತೊಗೊಂಡು ಬಂದರೆ ಖಂಡಿತ ಸಮಾಜದಲ್ಲಿ ಒಂದು ಬದಲಾವಣೆ ಖಂಡಿತ ಬರುತ್ತೆ. ಮಹಾತ್ಮ ಗಾಂಧೀಜಿ ಅವರು ಹೇಳಿದರು, ಸಮಾಜದಲ್ಲಿ ಬದಲಾವಣೆ ಬರಬೇಕು ಅಂದರೆ ಅದೇ ಬದಲಾವಣೆ ನಿನ್ನಲ್ಲಿ ತೊಗೊಂಡು ಮಾರೋ ದೋಸ್ತ ಅಂತ. ದೋಸ್ತ ಅಂತ ಹೇಳಿಲ್ಲ, ಆದರೆ ಹೇಳ್ತಾ ಇದ್ದೇನೆ ಆತ್ಮೀಯ ಸ್ನೇಹಿತರೆ. ಇಫ್ ಯು ವಾಂಟ್ ಟು ಗೆಟ್ ದ ಚೇಂಜ್ ಇನ್ ಸೊಸೈಟಿ, ಬಿ ದ ಚೇಂಜ್ ಅಂದರೆ ಆ ಸಮಾಜದಲ್ಲಿ ಏನು ಬದಲಾವಣೆ ಬೇಕು ನಿನಗೆ, ಇನ್ನೊಬ್ಬರಲ್ಲಿ ಏನು ಬದಲಾವಣೆ ಬೇಕು, ಆ ಬದಲಾವಣೆ ಮೊದಲು ನೀನಾಗು, ನಿನ್ನಲ್ಲಿ ತೊಗೊಂಡು ಬಾ. ನಮ್ಮ ಜೀವನದಲ್ಲಿ ನಾವು ನೋಡಿರ್ತೇವೆ, ಶಿಸ್ತಿನ ಬಗ್ಗೆ ಮಾತನಾಡೋರು ಶಿಸ್ತಿನಲ್ಲಿ ಇರೋದಿಲ್ಲ. ಕೋಪ ಮಾಡಬೇಡೋ ಅನ್ನೋ ಹೇಳೋ ವ್ಯಕ್ತಿ ಕೋಪ ಮಾಡ್ತಿರ್ತಾರೆ. ಸೊ ಸ್ನೇಹಿತರೆ, ಅದು ಏನು ನೀವು ಇನ್ನೊಬ್ಬರಿಗೆ ಹೇಳ್ತಿರಲ್ರಿ, ಇದನ್ನು ಮಾಡಬೇಡ ಅದನ್ನು ಮಾಡಬೇಡ, ಪೈಲ ಅದನ್ನು ನೀವು ಪಾಲಿಸಿ. ಆ್ಯಂಡ್ ಯಾರು ಅದನ್ನು ಪಾಲಿಸ್ತಾರೆ ನೋಡ್ರಿ, ಕೋಪ ಮಾಡದೇ ಇರೋರು, ನಗು ನಗುತ್ತಾ ಇರೋರು, ಸುಳ್ಳು ಮಾತನಾಡದೇ ಇರೋರು, ಅಂದರೆ ಸತ್ಯವನ್ನೇ ಮಾತನಾಡೋರು, ಇನ್ನೊಬ್ಬರಿಗೆ ಹೇಳೋದಿಲ್ಲ ಇದನ್ನು ಮಾಡು ಅದನ್ನು ಮಾಡು ಅಂತ. ಅವರು ತೃಪ್ತಿಯಾಗಿ ಶಾಂತರಾಗಿ ನೆಮ್ಮದಿಯಾಗಿ ಶಾಂತಿಯಾಗಿ ಇರ್ತಾರೆ, ಹೌದಲ್ವಾ? ಜೀವನದಲ್ಲಿ ಒಂದಿನ ವ್ಯಾಯಾಮ ಮಾಡಿ ಬಂದವರು ನಾನು ನೋಡೇನ್ರಿ ಸ್ನೇಹಿತರೆ, ಸುಳ್ಳು ಹೇಳೋದಿಲ್ಲ, ನಾನು ವ್ಯಾಯಾಮ ಕಲಿಸ್ತೇನಲ್ಲ, ಒಂದು ದಿನ ವ್ಯಾಯಾಮ ಮಾಡಿ ನನಗೆ ಹೇಳಕ್ಕೆ ಚಾಲು ಮಾಡ್ತಾರೆ ರೀ ಸರ, ಇದನ್ನು ಹಿಂಗೂ ಮಾಡ್ಬೋದ್ರಲ್ಲ ಹಂಗೂ ಮಾಡ್ದ. ಆಯ್ತಪ್ಪ ಮಾಡಪ್ಪ, ನಿನ್ನಿಂದ ನನ್ನ ಕಡೆ ಬರೋಕ್ಕೆ ಹೋಗ್ಬೇಡ, ನನಗೆ 8-10 ವರ್ಷ ಆಯಿತು ಈ ವ್ಯಾಯಾಮ ಹಿಂಗೆ ಮಾಡಿದ್ರೇ ರಿಸಲ್ಟ್ ಸಿಗುತ್ತೆ ಅಂತ. ಈಗಿನ ಕಾಲದಲ್ಲಿ ಇಂಟರ್ನೆಟ್ ಅಲ್ವಾ ಆತ್ಮೀಯ ಸ್ನೇಹಿತರೆ, ಒಂದಲ್ಲ 10 ಆಪ್ಷನ್ಸ್ಗಳಿರುತ್ತೆ. ನೀವು ಒಂದು ವೈದ್ಯರ ಕಡೆ ಹೋದರೆ ಅದೇ ವೈದ್ಯರ ಬಗ್ಗೆ ನೀವು 10 ಆಪ್ಷನ್ಸ್ಗಳು ನಿಮಗೆ ಇಂಟರ್ನೆಟ್ನಲ್ಲಿ ಸಿಗುತ್ತೆ. ಅದಕ್ಕಂತ ಹೇಳಿ ನೀವು ಆಚೆ ಇರೋ ವೈದ್ಯರು ಇಷ್ಟು ಏನಂತಾರೆ ಅನುಭವಿ ಇರ್ತಾರೆ ರೀ ಸ್ನೇಹಿತರೆ, ಅವ್ರಿಗೆ ನೀವು ಏಕ್ದಮ್ ಇದು ಮಾಡೋಕ್ಕಾಗೋದಿಲ್ಲಲ್ರಿ. ಸೊ ನನಗೂ ಹಿಂಗೆ ಪರಿಚಯದವ್ರು ಅಂದರೆ ವ್ಯಾಯಾಮ ಕಲಿಯಾಕೆ ಬರೋ ಅವರು, ಒಂದು ದಿನ ಮಾಡ್ತಾರೆ, ಎರಡನೇ ದಿನ ಅದನ್ನು ಇಂಟರ್ನೆಟ್ ನೋಡಿ ಹಿಂಗೂ ಮಾಡ್ಬೋದು ಅಂತಾರೆ, ಮಾಡಪ್ಪ ಮಾಡು. ನಾನೇನು ಹೇಳೋದಿಲ್ಲ, ಇನ್ನು ನನ್ನ ಕಡೆ ಬರೋಕ್ಕೆ ಹೋಗ್ಬೇ, ನನ್ನ ಕಡೆ ಇಷ್ಟ ಐತೆ ನೋಡ್ರಿಪ್ಪ ಮಾಹಿತಿ ಅಂತ. ಆಮೇಲೆ ಆ ಇಂಟರ್ನೆಟ್ ಮುಖಾಂತರ ನೋಡಿ ಪೆಟ್ಟು ತಿಂದು ವಾಪಸ್ ನನ್ನ ಕಡೆನೇ ಬರ್ತಾರೆ, ಹೇಳ್ತಾರೆ ಯಾಕಣ್ಣ ನೀವು ಹೇಳಬೇಕು. ಅಲ್ಲಪ್ಪ, ನೀವು ಹೆಂಗೆ ಮಾಡ್ತೀರಿ ಮಾಡಿರಿ, ನಿಮಗೆ ಬಿಟ್ಟಿದ್ದು, ನನ್ನ ಕಡೆ ಇಷ್ಟು ನಾಲೆಜ್ ಇತ್ತು, ಇದರಿಂದ ಎಷ್ಟೋ ಜನರಿಗೆ ರಿಸಲ್ಟ್ ಬಂದದ. ಸೊ ಇದರ ಅರ್ಥ ಏನಾತ್ಮೀಯ ಸ್ನೇಹಿತರೆ, ನಿಮಗೆ ಆ ಒಂದು ಬದಲಾವಣೆ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳೋದಿಲ್ಲ, ಅವ್ರು ಬರೀ ಜಗಳ ಮಾಡ್ತಿರ್ತಾರೆ, ಇದು ಮೊಬೈಲ ಮಾಡ್ತಿರ್ತಾರೆ, ನೀವು ಫಸ್ಟ್ ಮೊಬೈಲನ್ನು ದೂರ ಇಡಲಿಕ್ಕೆ ಪ್ರಾರಂಭ ಮಾಡಿ. ಆ್ಯಂಡ್ ನೋಡಿ ಆ ಬದಲಾವಣೆ ಅವರಲ್ಲಿಯೂ ಬಂದೇ ಬರುತ್ತೆ. ಪುಸ್ತಕ ಹಿಡಿದು ಕೂತ್ಕೊಳ್ಳಿ ಇವತ್ತು ಸಾಯಂಕಾಲ, ಯಾವ್ದಾದ್ರು ಒಂದು ಒಳ್ಳೇದಾದಂಥ ದರಾಬೇಂದ್ರೆ, ನಿಮ್ಮ ಮನೆಯಲ್ಲಿ ಯಾವ್ದು ಪುಸ್ತಕ ಐತೆ, ಇವತ್ತು ಪೇಪರ್ ನ್ಯೂಸ್ ಪೇಪರ್ ಅನ್ನೋಲ್ಲ, ಪುಸ್ತಕ ಹಿಡಿದು ಕೂತ್ಕೊಳ್ಳ್ರಿ, ಟಿ ವಿ ಬಂದ್ ಮಾಡಿ ಕೂತ್ಕೊಳ್ರಿ. ಆ ದೃಶ್ಯ ನಿಮ್ಮ ಮಕ್ಕಳಿಗೆ ನೋಡಿದ ತಕ್ಷಣ ಹಿಂಗ್ಯಾಕೆ ಮಾಡೋದಾರೆ ಇವ್ರು ಅಂತ. ಆದರೆ ದೃಶ್ಯ ಬದಲಾವಣೆ ಆಗಿದೆ ಆತ್ಮೀಯ ಸ್ನೇಹಿತರೆ, ಭಾಳ ವಿಚಿತ್ರ ಆಗಿಬಿಟ್ಟಿದೆ. ಯಾವುದೇ ಒಂದು ಸಮಾರಂಭಕ್ಕೆ ನಾನು ಹೋದರೆ ಎಲ್ಲರೂ ಒಂದೊಂದೊಂದೊಂದೊಂದೊಂದೊಂದೊಂದೊಂದು ತಲೆ ತೆಕ್ಕೊಂಡು ಆ ಮೊಬೈಲ್ ತಿಕ್ಕೊಂಡು ಕುಂಡಾರ ರೀ. ಇದು ಹಿರಿಯರಷ್ಟೇ ಮಕ್ಕಳಷ್ಟೇ ಅಲ್ಲಿ ಎಲ್ಲರೂ ಮಾಡಕತ್ತಾರ ರೀ. ಒಂದಾನೊಂದು ಕಾಲದಲ್ಲಿ ಮದುವೆಗೆ ಹೋದರೆ ಆಚೆ ಈಚೆ ಓಡೋ ಮಕ್ಕಳು ಇರ್ತಿದ್ರು. ಈಗ ಎಲ್ಲ ಮಕ್ಕಳು ಒಂದು ಕಡೆ ಗುಂಪು ಮಾಡಿ ಪಬ್ಜಿ ಗಿಬ್ಜಿ ಸಬ್ಜಿ ಗಿಬ್ಜಿ ಆಡ್ಕೊತ್ಕೊಂಡಿರ್ತಾರೆ. ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ, ಬರ್ತಾ ಇದೆ ಈ ಗೀತೆ. ಇದಾದ ತಕ್ಷಣ ಗಜಾನನ್ ಕಾಮ್ಕರ್ ಅವರೇ ನಿಮ್ಮ ಹಾಡು, ಅದಾದ ತಕ್ಷಣ ಶೋಭಾ ಅವರ ಗೀತೆ. ದೊಡ್ಡವರು ಮಂಜು, ಹೌದಾ, ಕ್ಷಮಿಸಿ ನಂಗೆ ಗೊತ್ತಿದ್ರಿಗಿಲ್ಲ, ನಿನ್ನೆ ಇತ್ತು ಸಾಕ್ಷಿ ವೈನಿ ಅವರ ಜನ್ಮದಿನ ಅಂತ ಹೇಳಿದ್ದಾರೆ. ಸೊ ಅವ್ರಿಗೋಸ್ಕರ ದೇವರು ಬರೆದ ಅನ್ನೋ ಹಾಡು. ಅದಾದ ತಕ್ಷಣ ರೇಣುಕಾ ಅವರೇ ನಿಮ್ಮ ಗೀತೆ. ಅದಾದ ತಕ್ಷಣ ಸ್ನೇಹಿತರೆ ಬರ್ತಾ ಇದೆ ಕರುನಾಡೆ ಕೈ ಚಾಚಿದೆ ನೋಡಿ. ಅದಾದ ತಕ್ಷಣ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ. ಈ ಗೀತೆ ವಿನೋದ್ ಅವ್ರದ್ದು. ವಿನೋದ್ ಅವರು ನೀವು ರಿಕ್ವೆಸ್ಟ್ ಮಾಡಿರುವ ಹಾಡು ಇದು ಲೋಡ್ ಮಾಡಿ ಆಗೈತ್ರಿ ಈಗ, ಇದು ನಾನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಬಂಗಾರದಿಂದ ಲಾಸ್ಟಲ್ಲಿ ಏನಾದರೂ ಪ್ರಯತ್ನ ಮಾಡ್ತೇನೆ ನಾನು, ಆಯಿತಾ, ಟ್ರೈ ಮಾಡ್ತೇನೆ. ನನಗೆ ಹಿಂಗೆ ಸ್ನೇಹಿತರೆ ಗೀತೆ ಬದಲಾವಣೆ ಮಾಡಿ ಅಂದರೆ ಅದು ತೆಗೆಯೋಕ್ಕಾಗೋದಿಲ್ಲ, ಇಲ್ಲಿ ಪ್ಲೇಲಿಸ್ಟ್ ಲೋಡ್ ಆಗಿರುತ್ತೆ. ಬನ್ನಿ ಆ ಗೀತೆ ಆದ ತಕ್ಷಣ ಅಮ್ಮಮ್ಮೋ ಅಮ್ಮಮ್ಮೋ ಅನ್ನೋ ಒಂದು ಹಾಡು ಬರ್ತಾ ಇದೆ. ಸೊ ಸ್ನೇಹಿತರೆ ಅದಾದ ತಕ್ಷಣ ಪ್ರೇಮದ ಹುಗಾರ ಅನ್ನೋ ಒಂದು ಗೀತೆ ಬರ್ತಾ ಇದೆ. ಅದಾದ ತಕ್ಷಣ ಬಣ್ಣ ಬಣ್ಣದ ಲೋಕ ಅನ್ನೋ ಗೀತೆ ಬರ್ತಾ ಇದೆ. ಸ್ನೇಹಿತರೆ ಈ ಗೀತೆ ಏಕಾಂಗಿ ಚಿತ್ರದ್ದು, ಗೀತೆಯನ್ನ ಲಕ್ಷ್ಮೀ ಭಂಡಾರಿಯವರು ರಿಕ್ವೆಸ್ಟ್ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ. ಸೊ ಸ್ನೇಹಿತರೆ ಹಿಂಗಿದೆ ಗೀತೆಗಳ ಲೈನಪ್ಪು, ಆರಾಮ್ಸೆ ತಮ್ಮ ಗೀತೆಗಳು ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ನಾನು ನನ್ನ ಹೆಂಡತಿ ಪಿಚ್ಚರ್ ಹೆಸರವ್ವ ಪಿಚ್ಚರ್ ಹೆಸರಾ ಗೀತೆ ಗಜಾನನ್ ಗಾಮ್ಕರ್ ಅವರದು ಕರುನಾಡ ತಾಯಿ ಸದಾ ಚಿನ್ಮಯಿ ಗೀತೆ ಬರ್ತಾ ಇದೆ. ಹಲೋ ನಮಸ್ಕಾರ, ಗುರುವಾರದ ಶುಭೋದಯ ಹಾಡುಗಳು ತುಂಬ ಸೂಪರ್ ಆಗಿ ಬರ್ತಾ ಇದೆ. ರವಿಯವರೇ ಎಸ್ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಪರಶುರಾಮ್ ಕಾಮ್ಕರ್ ಅವರು ಗೀತೆ ರಿಕ್ವೆಸ್ಟ್ ಮಾಡಿದರೆ ಎಸ್ ಪರಶುರಾಮ್ ಕಾಮ್ಕರ್ ಅವರ ಗೀತೆ ಆಗಿತ್ತು ಅದು, ಪ್ರೇಮದ ಹೂಗಾರ. ನಾನು ರವಿಯವರು ಅಂತ ತಿಳ್ಕೊಂಡೆ, ಕ್ಷಮಿಸಿ. ರವಿಯವರು ಕೂಡ ಕಾರ್ಯಕ್ರಮದಲ್ಲಿ ಗುರುವಾರದ ಶುಭೋದಯ ಅಂತ ಹೇಳಿದ್ದಾರೆ. ಸೊ ಸ್ನೇಹಿತರು ಬನ್ನಿ, ಕಾರ್ಯಕ್ರಮದ ಮುಂದಿನ ಗೀತೆಗಳು ಲೈನ್ಡ್ ಅಪ್ ಹೀಗಿವೆ. ಗಜಾನನ್ ಕಾಮ್ಕರ್ ಅವರೇ ನಿಮ್ಮ ಗೀತೆ ಇದಾದ ತಕ್ಷಣ, ಶೋಭಾ ಅವರೇ ನಿಮ್ಮ ಗೀತೆ ಅದಾದ ತಕ್ಷಣ, ರೇಣುಕಾ ಕಾಮ್ಕರ್ ಅವರ ಗೀತೆ ಅದಾದ ತಕ್ಷಣ, ಉಮೇಶ್ ಅವರ ಗೀತೆ ಅದಾದ ತಕ್ಷಣ, ವಿನೋದ್ ಅವರ ಗೀತೆ ಅದಾದ ತಕ್ಷಣ, ಪರಶುರಾಮ್ ಕಾಮ್ಕರ್ ಅವರ ಗೀತೆ ಅದಾದ ತಕ್ಷಣ, ಬಣ್ಣ ಬಣ್ಣದ ಲೋಕ ಏಕಾಂಗಿ ಚಿತ್ರದ ಲಕ್ಷ್ಮೀ ಭಂಡಾರಿಯವರ ಗೀತೆ. ಹಿಂಗಿದೆ ಲೈನಪ್ಪು, ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ವಿ ರವಿಚಂದ್ರನ್, ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ಜನ್ಮದಿನ ಸ್ಪೆಷಲ್ ನಡೆದಿದೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ರೇಣುಕಾ ಕಾಮ್ಕುರ್ ಅವರ ಗೀತೆ ರೆಡಿ ಆಗಿದೆ. ಚಿಕ್ಕ ಯಜಮಾನ್ರು ಚಿತ್ರದ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಸೊ ರವಿ ಅವರೇ, ನಿಮ್ಮ ಗೀತೆ ಯ ಶ್ರೀರಾಮಚಂದ್ರದ್ದು. ಸುಶೀಲಾ ಕುಲಕರ್ಣಿ ಅವರೇ, ಈ ನಂಬರ್ಗೆ ಸಾಂಗ್ ರಿಕ್ವೆಸ್ಟ್ ಮಾಡಬಹುದಾ ಸರ್? ಯೆಸ್, ಖಂಡಿತ ಮಾಡಬಹುದು. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅಭಿನಯಿಸಿರುವ ಚಿತ್ರದ ಗೀತೆಗಳು ಮಾತ್ರ. ಸೊ ಸ್ನೇಹಿತರೆ ಬನ್ನಿ. ಆ್ಯಕ್ಚುಲಿ ಹೌಸ್ಫುಲ್ ಆಗಿದೆ, ಆದರೂ ಪಾಪ ಹೊಸಬ್ರು ಯಾರು ಬಂದಿದ್ದಾರೆ. ಸೊ ಅವರಿಗೂ ಅವಕಾಶ ಕೊಡೋಣ. ಸೊ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರದು ನಾನು ಹೇಳ್ತಾ ಇದ್ದೆ. ಸೊ ಸ್ನೇಹಿತರೆ, ಅವರು ಟ್ರೆಂಡ್ ಸೆಟರ್ ಇನ್ ವಿಜುವಲ್ಸ್. ಅಂದರೆ ಸ್ನೇಹಿತರೆ, ಹಿಂದಿ ಚಿತ್ರರಂಗದ ತರಹಾನೇ ಕನ್ನಡ ಚಿತ್ರರಂಗದ ದೃಶ್ಯಗಳನ್ನು ತೊಗೊಂಡ್ಬರ್ತಿದ್ರು. ಆ ರೇಂಜ್ ಅವರದು ಆಗಿತ್ತು. ಸೊ ಸ್ನೇಹಿತರೆ, ಉತ್ತಮವಾದ ಸೆಟ್ಟು, ಉತ್ತಮವಾದ ದೃಶ್ಯ, ಉತ್ತಮವಾದ ಸಿನಿಮ್ಯಾಟೋಗ್ರಫಿ ಕನ್ನಡ ಚಿತ್ರರಂಗದಲ್ಲಿ ಪರಿಚಯಿಸಿಕೊಟ್ಟ ನಮ್ಮ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು ಬಂಡವಾಳ ಬಹಳ ಜಾಸ್ತಿ ಹಾಕಿ, ಪ್ರೊಡಕ್ಷನ್ ವ್ಯಾಲ್ಯೂ ಜಾಸ್ತಿ ಮಾಡಿ ಉತ್ತಮ ಚಿತ್ರ ತೋರಿಸೋ ಅಂತಹ ಒಬ್ಬ ವ್ಯಕ್ತಿ ಅಂದರೆ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು. ಕನ್ನಡ ಚಿತ್ರರಂಗ, ಕನ್ನಡ ಸಿನಿಮಾ, ಅವರ ಸಿನಿಮಾ ಎಸ್ಪೆಷಲಿ ಥಿಯೇಟ್ರಿಗೆ ಹೋಗಿ ನೋಡುವಾಗ ಆ ಒಂದು ಫೀಲ್ ಏನು ಸಿಗುತ್ತಿತ್ತು ನೋಡ್ರಿ, ಆ ಫೀಲು ಅವರು ಕೊಡ್ತಿದ್ರು ಥ್ರೂ ಸಿನಿಮಾಟೋಗ್ರಫಿ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಅದೊಂದಾಯಿತು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಅಪ್ಪ ದೇವರೇ, ಬರೇ ಇವರು ನಟರಷ್ಟೇ ಅಲ್ಲ, ನಿರ್ದೇಶಕರು, ನಿರ್ಮಾಪಕರು, ಸ್ಕ್ರೀನ್ ರೈಟರ್, ಸಾಹಿತ್ಯ, ಎಡಿಟರ್ ಎಲ್ಲ ಇವರೇ ಇದ್ರಿ. ಸೊ ಸ್ನೇಹಿತರೆ, ಮಲ್ಟಿ ಟಾಸ್ಕಿಂಗ್ ಜೀನಿಯಸ್ ಅಂತ ಹೆಸರು ಇವರಿಗೆ. ಒಂದೇ ಸಂದರ್ಭದಲ್ಲಿ ನಾಲ್ಕೈದು ಕೆಲಸ ಮಾಡುವಂತಹ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು. ಸೊ ಸ್ನೇಹಿತರೆ, ಇವರ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನನಗೆ ಇಂಟರ್ನೆಟ್ ಮುಖಾಂತರ ಸಿಕ್ತು. ವೈಯಕ್ತಿಕವಾಗಿ ಸ್ವಲ್ಪ ಸ್ವಲ್ಪ ನನಗೆ ಗೊತ್ತು. ನಾನು ಭಾಳ ಸಣ್ಣವಿದ್ನಿ, ಅವರ ಚಿತ್ರ ಅಷ್ಟು ನೋಡಿಲ್ಲ. ನನಗೆ ಒಂದ ನೋಡ್ರಿಪ್ಪ ಚಿತ್ರ ನೆನಪಾಗುವುದಂದ್ರೆ ಅದೇ ರೀ, ಎಲ್ಲೋ ಅದು ಎಲ್ಲೋ ಅದು ಎಲ್ಲೋ ಅನ್ಕೋತಿದ್ದು ನೋಡ್ರಿ, ಅದು ಸ್ವಲ್ಪ ಸ್ವಲ್ಪ ನೆನಪೈತ್ರಿ ನನಗೆ. ಆ್ಯಂಡ್ ಅವರ ಹೇರ್ ಸ್ಟೈಲು ಆ್ಯಂಡ್ ಅವ್ರ ಮುಸ್ಟ್ಯಾಚ್ ಅಷ್ಟು ನೆನಪಿದೆ ನನಗೆ. ಕಾರ್ಯಕ್ರಮದಲ್ಲಿ ಅವರ ಅಪ್ಪಟ ಅಭಿಮಾನಿಗಳು ನೀವೆಲ್ಲರೂ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ನಮ್ಮೂರ ನ್ಯಾಯದೇವರು ರೇಣುಕಾ ಕಾಮ್ಕರ್ ಅವ್ರದ್ದು. ಅದಾದ ತಕ್ಷಣ ಉಮೇಶ್ ಅವರೇ, ಕರುಣಾ ಡೇ. ನವೆಂಬರ್ 1 ಬಂದರೆ ಸಾಕು, ಈ ಹಾಡಂತರೂ ಫಿಕ್ಸ್. ಇದಿಲ್ಲ ಕಾರ್ಯಕ್ರಮ ಮುಂದೆ ಹೋಗುವುದಿಲ್ಲರಿಪ್ಪ ನಮ್ಮದು. ಹೌದಲ್ವಾ? ಹಾಡನ್ನ ಕೇಳಿ ಮಜಾ ಮಾಡಿ.

ಬಂತು ಬಂತು ನಮ್ಮೆಲ್ಲರ ಫೇವರೇಟ್ ಗೀತೆ ಬಂತು ಮಲ್ಲ ಚಿತ್ರದು ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ. ಸ್ನೇಹಿತರೆ ಈ ಗೀತೆಯನ್ನ ರಿಕ್ವೆಸ್ಟ್ ಮಾಡಿದರೆ ಉಮೇಶರು. ಸೊ ಸ್ನೇಹಿತರೆ ಬನ್ನಿ, ಅವರ ಗೀತೆಯನ್ನ ಕೇಳೋಣ, ಎಂಜಾಯ್ ಮಾಡೋಣ. ವಿನೋದ್ ಅವರೇ, ತಮ್ಮ ಗೀತೆ ನೀವು ಏನ್ ಚೇಂಜ್ ಮಾಡಿರೋ ಆ ಗೀತೆ ಅಂತೂ ಕೊನೆಯಲ್ಲಿ ಟ್ರೈ ಮಾಡುವೆ ನಾನು, ಆದ್ರೆ ನೀವು ರಿಕ್ವೆಸ್ಟ್ ಮಾಡಿರುವ ಗೀತೆ ಬಂಗಾರದ ಬೊಮ್ಮೆ ಈಗ ನೆಕ್ಸ್ಟ್ ಅದೇ ಬರ್ತಾ ಇದೆ. ಇದಾದ ತಕ್ಷಣ ಪ್ರೇಮದ ಹೂಗಾರ ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರು ಪರಶುರಾಮ್ ಕಾಮ್ಕರ್ ಅವರು. ಈ ಗೀತೆ ಆದ ತಕ್ಷಣ ಬರ್ತಾ ಇದೆ ಬಣ್ಣ ಬಣ್ಣದ ಲೋಕ ಅನ್ನೋ ಗೀತೆಯೊಂದಿಗೆ ಲಕ್ಷ್ಮೀ ಭಂಡಾರಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಶ್ರೀರಾಮಚಂದ್ರ ಚಿತ್ರದ ಗೀತೆಯೊಂದಿಗೆ ರವಿಯವರು ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ರಾಜೇಶ್ವರಿ ಅವರು ಇನ್ನು ಹೇಳ್ತಾ ಇದ್ದಾರೆ, ನಮಸ್ಕಾರ ಮಂಜುನಾಥಣ್ಣ, ನೀವು ಹೇಳಿದ್ದು ನಿಜ, ಕನ್ನಡ ಚಿತ್ರರಂಗದ ಹೊಸ ಆಯಾಮ ಕೊಟ್ಟಿರುವುದು ಅನ್ನಬಹುದು. ನನಗಂತೂ ಅವರ ಎಲ್ಲ ಚಿತ್ರಗಳು ರೀಮೇಕ್ ಕೂಡ ಒರಿಜಿನಲ್ಗಿಂತ ಚೆನ್ನಾಗಿ ಮಾಡ್ತಿದ್ರು. ಎಸ್, ಏನಂದರೆ ಚಿತ್ರ ಅವರ ಮುಖದ ಗ್ಲೋ ಬೇರೆ ಯಾರಲ್ಲೂ ಕಾಣ ಸಿಗುವುದಿಲ್ಲ. ಎಸ್, ಇದು ಸತ್ಯ. ಸಿನಿಮಾ ಕಲೆ ಈ ಒಂದು ಕ್ಷೇತ್ರದಲ್ಲಿ ಪ್ರಾಬ್ಲಮ್ ಈಗೇನಾಗಿದೆ ಅಂದರೆ, ಆತ್ಮೀಯ ಸ್ನೇಹಿತರೆ, ಸಿನಿಮಾ ಇನ್ನೊಬ್ಬರಿಗೆ ಮನರಂಜನೆಗೋಸ್ಕರ, ಇದರಿಂದ ಒಂದು ಸಂದೇಶದ ಮುಖಾಂತರ, ಇದರಿಂದ ಕೋಪ ತರಿಸ್ಬೇಕು, ಕ್ರೋಧ, ಕಾಮ, ದುಃಖ, ಸಂತೋಷ, ಸ್ಫೂರ್ತಿ ಎಲ್ಲ ಭಾವನೆಗಳನ್ನು ತೋರಿಸುವಂತಹ ಒಂದು ಚಿತ್ರವಾಗಿರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಚಿತ್ರ ಮಾಡೋಕ್ಕಿಂತ ಜಾಸ್ತಿ ಹವಾನ, ಚಿತ್ರದಲ್ಲಿ ಮಾರ್ಧಾಡ್ ರಕ್ತನ ತುಂಬೈತ್ರಿಪ್ಪ ಸ್ನೇಹಿತರೆ. ಈಗಂತೂ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಎಲ್ಲ ದೊಡ್ಡ ಚಿತ್ರಗಳಂದು ತೊಗೊಂಡು ಹೇಳ್ತಾ ಇದ್ದಾರೆ, ಒಂದೆರಡಲ್ಲ, ಒಂದೇ ಭಾಷೆದಂತಲ್ಲ, ಎಲ್ಲ ಚಿತ್ರದ ಕೊನೆ 20-30 ನಿಮಿಷ ಧಡ ಫೈಟಿಂಗ್ ಇರ್ತದ್ರಿ. ವೈಯಕ್ತಿಕವಾಗಿ ಫೈಟಿಂಗ್ ನನಗೂ ಇಷ್ಟ, ಆದರೆ ಅದಕ್ಕೆ ಒಂದು ನ್ಯಾಯ ಇರಬೇಕಲ್ರಿ. ಅರ್ಥ ಮಾಡ್ಕೊರಿ, ಒಂದು ಹೀರೋ ಇನ್ನೊಬ್ಬನಿಗೆ ಹೊಡಿತಾ ಇದ್ದಾನೆ ಅಂದರೆ ಆ ಹೊಡೆಯುವ ಕಾರಣ ಏನಾದ್ರು ಇರಬೇಕು. ಒಂದಾನೊಂದು ಕಾಲದಲ್ಲಿ, ಬಾಲ್ಯದಲ್ಲಿ ಸ್ನೇಹಿತರೆ, ನಾವು ಚಿತ್ರಗಳನ್ನು ನೋಡುವಾಗ ಆ ಚಿತ್ರದಲ್ಲಿ ಏನಾದ್ರು ಹೀರೋ ಅವ್ರಿಗೆ ಹೋಗಿ ಹೊಡಿಬೇಕಂದ್ರೆ ತಂಗಿಗೆ ಚುಡಾಯಿಸಿರ್ತಾನ, ಅಥವಾ ಏನಾದ್ರು ಒಂದು ಘಟನೆ ಆಗಿರ್ತದೆ ಅದಕ್ಕೆ ಹೋಗಿ ಹೊಡೆದಾಟ ಇರುತ್ತೆ. ಇಲ್ಲಿಯಪ್ಪ ಒಬ್ಬ ಮನುಷ್ಯ 100 ಅಲ್ಲ 200 ಅಲ್ಲ 400 ಜನ ಹೊಡಿತಾನಂತ್ರಿ. ಬೈಕ್ ಮೇಲೆ ಹಿಂಗೆ ಹೊಡೆದ್ರೆ ಆ ಬೈಕ್ ಉಲ್ಟಾ ಆಗುತ್ತೆ. ಈ ನೋಡಕ್ಕೆ ಮಜಾ ಬರುತ್ತೆ, ತಪ್ಪು ಹೇಳೋದಿಲ್ಲ ನಾನು, ಅದಕ್ಕೊಂದು ಸ್ವಲ್ಪ ಕತೆ ಇರಬೇಕು. ಕತೆ ಇದ್ದರೆ ಮಜಾ ಬರುತ್ತೆ, ಸ್ಟೋರಿ ಇರಬೇಕು, ಆ ಸ್ಟೋರಿ ಬಿಲ್ಡಪ್ ಇರಬೇಕು. ಆ ಸ್ಟೋರಿ ಬಿಲ್ಡಪ್ ಇಲ್ಲದೇ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ 20-30 ನಿಮಿಷ ಬರೇ ಫೈಟ್ ತೋರಿಸ್ತಾ ಇದ್ದಾರೆ. ಇದು ಒಂದೇ ಚಿತ್ರದಿಂದ ಪ್ರಾರಂಭವಾಯಿತು, ಆ ಚಿತ್ರದ ಹೆಸರು ತಗೊಳ್ಳೋದಿಲ್ಲ. ಒಂದು ಚಿತ್ರದಲ್ಲಿ ಅದು ನ್ಯಾಯವಾಗಿ ಅವ್ರು ಹೇಳ್ತಿದ್ರು, ಅದಕ್ಕೆ ಒಂದು ಸ್ಟೋರಿ ಇತ್ತು. ಆ ಸ್ಟೋರಿಗೆ ತಕ್ಕಂತೆ ಕೊನೆಯಲ್ಲಿ 20 ನಿಮಿಷ ಏನು ಜಗಳ ತೋರಿಸ್ತಿತ್ತು ನೋಡ್ರಿ, ಅದು ನೋಡೋಕ್ಕೆ ಮಜಾ ಬರ್ತಿತ್ತು. ಆ ಒಂದು ಚಿತ್ರ ಹಿಟ್ಟಾದ ಕೂಡಲೇ ಎಲ್ಲರೂ ಸರಾಸರಿ ಅದನ್ನು ಮಾಡೋಕ್ಕೆ ಚಾಲು ಮಾಡ್ಯಾರ. ಈಗ ಪಿಕ್ಚರ್ 2.5 ತಾಸು ಇದ್ರೆ ಲಾಸ್ಟಿಂದ 20 ನಿಮಿಷ ಬರೀ ಆಕ್ಷನ್ ತುಂಬ್ಯಾರ್ರಿಪ್ಪ ಸ್ನೇಹಿತರೆ. ಮಾರ್ಧಾಡ್ಗೆ ಒಂದು ಅರ್ಥ ಇರಬೇಕು, ಒಂದು ಹೊಡೆದಾಟ ಇದೆ, ಹೊಡೆದಾಟದ ಹಿಂದೆ ಅರ್ಥ ಇದ್ರೆ ಗಮ್ಮತ್ತು. ಸೊ ಎಲ್ಲ ಪಿಕ್ಚರ್ ಇವ್ರದ್ದು ಹಿಂಗೆ ಇದಿರಗಿಲ್ಲ. ನಮ್ಮ ಕ್ರೇಜಿ ಸಾರ್ ವಿ ರವಿಚಂದ್ರನ್ ಅವರ ಚಿತ್ರ ಅಂದರೆ ಚಿತ್ರ ಅಂತ ನಮ್ಮ ರಾಜೇಶ್ವರಿ ಅವರು ಹೇಳ್ತಾರೆ. ಸೊ ಎಸ್, ಅದು ಗಮ್ಮತ್ತು ನೋಡ್ರಿಪ್ಪ ನಮ್ಮ ಪ್ರೀತಿಯ ಕನ್ನಡಿಗರದು. ಏನಂದರೆ ಹಳೇ ಚಿತ್ರ ಅಂದರೆ ಚಿತ್ರ, ಈಗಿನ ಚಿತ್ರಗಳಲ್ಲಿ ಆ ಗಮ್ಮತ್ತು ಬರ್ತಾ ಇಲ್ಲ. ಆದ್ರೇನು ಕೆಲವು ಒಳ್ಳೆ ಚಿತ್ರಗಳು ಬರ್ತಾ ಇದೆ ಕನ್ನಡ ಚಿತ್ರರಂಗದು, ನಾನು ವೈಯಕ್ತಿಕವಾಗಿ ನೋಡ್ತಾ ಇದ್ದೇನೆ. ಆ ಚಿತ್ರಕ್ಕೆ ಅಷ್ಟು ಇದು ಇರುವುದಿಲ್ಲ, ಏನಂತಾರೆ, ಮಾರ್ಕೆಟಿಂಗ್ ಇರುವುದಿಲ್ಲ. ಏಕೆಂದರೆ ಅಲ್ಲಿ ಅವರು ಜಾಸ್ತಿ ಹೋಗೋದು, ಯಾಕಂದರೆ ಮಾರ್ಧಾಡ್ ಇರುವುದಿಲ್ಲ. ಈಗ ನಾನು ಕನ್ನಡ ಚಿತ್ರರಂಗ ಮಸ್ತ್ ಸೂ ಫ್ರಾಮ್ ಸೌ, ಆ ಚಿತ್ರ ನಾವು ಥಿಯೇಟರ್ನಲ್ಲಿ ಹೋದಾಗ ಮುಂದಿನ ಸೀಟ್ ಮಟ್ಟ ತುಂಬಿತ್ರಿ. ಆ ಚಿತ್ರದಲ್ಲಿ ಮಾರ್ಧಾಡ್ ಏನಿಲ್ಲ, ಒಳ್ಳೆ ಕತೆ ಆ್ಯಂಡ್ ಮಾರ್ಧಾಡ್. ಒಂದು ಪಾಯಿಂಟ್ನಲ್ಲಿ ಒಂದು ಕಡೆ ಹೀರೋ ರವಿಯಣ್ಣ ಯಾರಿದಾರಲ್ಲ ಶಾನೀಲ್ ಅವರು, ಆ ಒಂದು ಪಾಯಿಂಟ್ನಲ್ಲಿ ಅವರು ಜಗಳ ಮಾಡ್ತಾರ್ರಿ. ಆ ಜಗಳ ಮಾಡುವಾಗ ಎಲ್ಲರೂ ಕೂಗಾಕತ್ತಿರ್ರಿ. ಆ ಜಗಳ ಏಕದಮ್ ನಾರ್ಮಲ್ ಇತ್ತು, ರಕ್ತ ಪಕ್ತ ಏನು ಇದ್ರಿಕ್ಕಿಲ್ಲ, ನಾರ್ಮಲ್ ಆದ ಒಂದು ಜಗಳ ಇತ್ತು. ಆ ಒಂದು ಆ್ಯಕ್ಷನ್ ಸೀನ್ ಯಾವಾಗ ಬಂತು ನೋಡಿ ಸ್ನೇಹಿತರೆ, ನನಗೆ ಇವತ್ತಿಗೂ ಮೈ ಜುಮ್ ಅನ್ನುತ್ತೆ. ಅದಕ್ಕೊಂದು ಕಾರಣ ಇತ್ತು ಸ್ನೇಹಿತರೆ. ಆದರೆ ಆ ಹೀರೋ ಯಾರು, ರವಿಯಣ್ಣ ಅನ್ನೋ ಒಂದು ಪಾತ್ರ ಏನಿತ್ತು ನೋಡ್ರಿ, ಅವರು ಎಲ್ಲರಿಗೂ ಬಿಡ್ತಾರೆ ಅಂತ ಇದ್ರಿಗಿಲ್ಲ ಸ್ನೇಹಿತರೆ. ಅವರಿಗೆ ಬಿಲ್ಡಪ್ಪನ್ನು ಕೊಟ್ಟಿದ್ರು ಆ ಥರದ್ದು ಬಿಲ್ಡಪ್ಪಿಗೆ ಅವರು ಅಂಜಿ ಮುಂದೆ ಹೋಗಿ ಅವರು ನೋಡ್ತಿದ್ರು. ಆ ನೋಡೋ ನೋಟಿನಲ್ಲಿ ಯಾವಾಗ ಅವರ ಒಂದು ಆ ಒಂದು ಹೀರೋಯಿನಿಗೆ ಯಾವಾಗ ಬಂದು ಸ್ವಲ್ಪ ಏನೋ ಹಿಂಗೆ ನುಗ್ಗಿಸ್ತಾರೆ, ಆ ಕೋಪದಿಂದ ಆ ಒಂದು ಮಾಸ್ ಇಫೆಕ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಆ ಮಾಸ್ ಇಫೆಕ್ಟ್ ನೋಡುವಾಗ ನಮಗೆ ಬಂತು ಸಂತೋಷ. ಸೊ ಸ್ನೇಹಿತರೆ, ಅದಕ್ಕೆ ಲೆಕ್ಕ ಬೇರೆ ಇರುತ್ತಿತ್ತು. ಈಗ ಹಿಂಗಿಲ್ಲರಿಪ್ಪ, ಈಗ ಬೇರೆನೇ ನಡೀತದೆ. ಒಬ್ಬ ಮನುಷ್ಯ 100 ಜನ ಬಡಿತಾನೆ, ಒಬ್ಬ ಮಂಚ ಒಂದು ಪೂರ್ತಿ ಟಾಟಾ ಸುಮೋ ತೊಗೊಂಡು ತಿರುವ್ಯಾಡು ಅದರಾಗಿಂದ ಆರಾಮ್ಸೆ ಹೊರಗೆ ಬರ್ತಾನೆ, ಲೆಕ್ಕ ಇಲ್ಲರಿ. ಹಾ, ಬ್ರೇನ್ಲೆಸ್ ಮೂವೀಸ್ ನಾನು ವೈಯಕ್ತಿಕವಾಗಿ ಬಹಳಷ್ಟು ನೋಡ್ತೇನೆ, ಆದರೆ ಆ ಬ್ರೇನ್ಲೆಸ್ ಮೂವಿ ನೋಡಕ್ಕೆ ಅರ್ಥ ಇತ್ತು ರೀ ಸ್ನೇಹಿತರೆ. ಸೊ ನಮ್ಮ ರಾಜೇಶ್ವರಿ ಅವರು ಏನು ಹೇಳಿದ್ರಲ್ಲ ಅದಕ್ಕೆ ನಾನು ಕರೆಕ್ಟ್ ಅಂತಲೇ ಹೇಳ್ತೇನೆ. ಏಕೆಂದರೆ
ಅವರು ಮಾಡಿರುವ ರಿಮೇಕ್ ಒರಿಜಿನಲ್ಗಿಂತ ಚಲೋ ಇರ್ತಿತ್ತು. ಏಕೆ ಅಂದರೆ ಅವರು ಅಷ್ಟು ಪರಿಶ್ರಮ ಪಟ್ಟು ಅಷ್ಟು ಒಂದು ಇದು ಏನಂತಾರೆ ಅವರು ಅದರಲ್ಲಿ ಅವರ 100% ಕೊಡ್ತಿದ್ರು. ಆ 100% ಕೊಟ್ಟಿದ್ದ ಕಾರಣನೇ ಆ ಚಿತ್ರ ಚಲೋ ಬರ್ತಿತ್ರಿ. ಈಗ ಹಂಗಿಲ್ಲ ಆತ್ಮೀಯ ಸ್ನೇಹಿತರೆ, ವೈಯಕ್ತಿಕವಾಗಿ ನಾನು ನಟನೆ ಮಾಡಿದ್ದೇನೆ ನನ್ನ ಜೀವನದಲ್ಲಿ. ಸೊ ನನಗೆ ಗೊತ್ತು ಈ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಎಷ್ಟು ಕಷ್ಟ ಇದೆ. ಈಗ ಆ ಕಷ್ಟ ಎಲ್ಲ ಗಾಯವಾಗಿಬಿಟ್ಟಿದೆ, ಆ ಕಷ್ಟ ಬಿಟ್ಟು ಬರೀ ಹವಾ ಮಾಡೋದೇ ಜಾಸ್ತಿ ಆಗಿಬಿಟ್ಟಿದೆ. ಸೊ ಬನ್ನಿ ಕಾರ್ಯಕ್ರಮದಲ್ಲಿ, ಒಳ್ಳೆ ಗೀತೆ ಬರ್ತಾ ಇದೆ, ಕರುಣಾ ಡೇ ಕೇಳಿ ಮಜಾ ಮಾಡಿ.

ಸೊ ಆತ್ಮೀಯ ಸ್ನೇಹಿತರೆ, ಇದಾಗಿತ್ತು ಉಮೇಶ್ ಅವರ ಹಾಡು. ಕಾರ್ಯಕ್ರಮದ ಮುಂದಿನ ಗೀತೆ ಸಿಪಾಯಿ ಚಿತ್ರದ್ದು. ಸಿಪಾಯಿ ಚಿತ್ರದ ಗೀತೆಯೊಂದಿಗೆ ವಿನೋದ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅಭಿನಯಿಸಿರುವ ಚಿತ್ರದ ಗೀತೆ. ಮೇ 30 ಅವರ ಜನ್ಮದಿನ ಇತ್ತು, ಇವತ್ತು ಎಸ್ ಪಿ ಬಿ ಅವರ ಜನ್ಮದಿನ ಕೂಡ ಇದೆ. ಸೊ ಸ್ನೇಹಿತರೆ ಬನ್ನಿ, ಕೇಳೋಣ, ಎಂಜಾಯ್ ಮಾಡೋಣ. ಗೀತೆಗಳ ಲೈನ್ ಅಪ್ ಹೀಗಿವೆ. ಕಾರ್ಯಕ್ರಮದ ಈ ಹಾಡು ವಿನೋದ್ ಅವ್ರದ್ದು. ಇದಾದ ತಕ್ಷಣ ಪ್ರೇಮದ ಹುಗಾರ ಅನ್ನೋ ಒಂದು ಸುಮಧುರವಾದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪರಶುರಾಮ್ ಕಾಮ್ಕರ್ ಅವರು. ಅವರು ಡಬಲ್ ಧಮಾಕ ಅಂದ್ರೆ ನಮ್ಮ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರಿಗೂ ಹ್ಯಾಪಿ ಬರ್ಡೇ ತಿಳಿಸಿದ್ದಾರೆ, ಹಾಗೂ ನಮ್ಮ ಎಸ್ ಪಿ ಬಿ ಅವರಿಗೂ ಹ್ಯಾಪಿ ಬರ್ಡೇ ತಿಳಿಸಿದ್ದಾರೆ. ಈ ಗೀತೆ ಆದ ತಕ್ಷಣ ಬರ್ತಾ ಇದೆ ಲಕ್ಷ್ಮೀ ಭಂಡಾರಿ ಅವರ ಗೀತೆ. ಏಕಾಂಗಿ ಚಿತ್ರದ್ದು ಬಣ್ಣ ಬಣ್ಣದ ಲೋಕ ಅನ್ನೋ ಗೀತೆ. ಬನ್ನಿ ಸ್ನೇಹಿತರೆ, ಕೇಳೋಣ, ಎಂಜಾಯ್ ಮಾಡೋಣ. ನಾನು ಹೇಳ್ತಾ ಇದ್ದೆ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತ ಚಿತ್ರಗಳು ಮೊದಲು ಬರ್ತಾ ಇತ್ತು, ಈಗ ಅಷ್ಟು ಬರುವುದಿಲ್ಲ. ಬಂದ್ರೂ ಎಲ್ಲ ಒಂದು ಹವಾ ಜಾಸ್ತಿ, ಒಳಗೆ ಹೋಗಿ ನೋಡಿದ್ರೆ ಕತಿನೇ ಇರುವುದಿಲ್ಲ. ಆದರೆ ಸ್ನೇಹಿತರೆ, ಒಳ್ಳೊಳ್ಳೆ ಕತೆಗಳ ಸಿನಿಮಾ ಬರುತ್ತೆ ಹೋಗ್ಬಿಡುತ್ತೆ, ಥಿಯೇಟರ್ನಲ್ಲಿ ಜಾಸ್ತಿ ಹವಾ ಮಾಡುವುದಿಲ್ಲ. ಆದರೆ ಯಾವತ್ತದು ಓ ಟಿ ಟಿನಲ್ಲಿ ಬರುತ್ತೆ ನೋಡ್ರಿ, ಅಪ್ಪ ಜಗ್ಗಿ ಜಗ್ಗಿ ಜನ ನೋಡ್ತಾರ್ರಿಪ್ಪ. ಅಜ್ಞಾತವಾಸಿ ಅನ್ನೋ ಒಂದು ಚಿತ್ರವನ್ನು ನೋಡಿದೆ ಸ್ನೇಹಿತರೆ. ಅಯ್ಯೇ, ಅದು ಆ್ಯಕ್ಚುಲಿ ಚಿತ್ರ ಅಲ್ಲ, ಟಿ ವಿ ಸೀರೀಸು. ನನಗೆ ಅಲ್ಲೇ ಖುಷಿ ಅನಿಸಿತ್ತು, ನಮ್ಮ ಇವರು ರಂಗಾಯಣ ರಘು ಅನ್ನೋ ನಟರು ಏನು ಅದ್ಭುತ ನಟರ್ರಿ ಸ್ನೇಹಿತರೆ. ನಾವು ಬರೀ ಕಾಮಿಡಿ ಅಂತ ನೋಡ್ತಿದ್ವಿ, ಆ ಕಾಮಿಡಿ ಬಿಟ್ಟು ಅವ್ರು ಇಷ್ಟು ಚಲೋ ಮಾಡ್ತಿದ್ರಿಪ್ಪ. ನನಗೆ ಅಜ್ಞಾತವಾಸಿ ಚಿತ್ರ ನೋಡಿ ಇಷ್ಟು, ಚಿತ್ರ ಅಲ್ಲ ಟಿ ವಿ ಸೀರೀಸ್ ನೋಡಿ ನನಗೆ ಗೊತ್ತಾಯಿತು ಕಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಆದ ನಟರಿದ್ದಾರೆ, ಒಳ್ಳೆ ಮಾರ್ಕೆಟು, ಒಳ್ಳೆ ಒಂದು ಸ್ಟೇಜ್ ಅವರಿಗೆ ಸಿಗಬೇಕು ಅಷ್ಟೇ. ಸೊ ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಆ ವಿ ರವಿಚಂದ್ರನ್ ಬಗ್ಗೆ ಹೇಳಬೇಕಿತ್ತು, ಮಲ್ಟಿ ಟಾಸ್ಕಿಂಗ್ ಅವ್ರು ಮಾಡ್ತಿದ್ರು ಅಂತ ಹೇಳಿದೆ ಸ್ನೇಹಿತರೆ. ಅವರು ಆ್ಯಕ್ಟರು, ಡೈರೆಕ್ಟರು, ಪ್ರೊಡ್ಯೂಸರು, ಸ್ಕ್ರೀನ್ ರೈಟರು ಇದ್ರು, ಲಿರಿಸಿಸ್ಟು, ಆಮೇಲೆ ಎಡಿಟರು ಇದ್ರು. ದೇವ್ರ ಎಷ್ಟು ಕೆಲಸ ಮಾಡೋರಪ್ಪ, ಕ್ರೇಜಿ ಸ್ಟಾರು, ಮಲ್ಟಿ ಟಾಸ್ಕಿಂಗ್ ಸ್ಟಾರು ಅಂತ ಹೇಳ್ಬೋದು. ಲಾಂಚ್ ಪ್ಯಾಡ್ ಆಫ್ ಟ್ಯಾಲೆಂಟ್ ಅಂತ ಇತ್ತು ಸ್ನೇಹಿತರೆ. ಹಿಂದಿ ಚಿತ್ರದ ನಟಿಯರನ್ನು ಇಲ್ಲಿ ಕರ್ಕೊಂಡು ಬಂದಿರೋ ಏಕೈಕ ವ್ಯಕ್ತಿ ನಮ್ಮ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್. ಪ್ರೇಮಲೋಕದಲ್ಲಿ ಜೂಹಿ ಚಾವ್ಲಾ, ರಣಧೀರದಲ್ಲಿ ಖುಷ್ಬು, ಶಿಲ್ಪಾ ಶೆಟ್ಟಿ, ಪ್ರೀತ್ ಸೋತಪ್ಪ. ಹಾ, ಈ ಲೈನ್ ಏನಿದೆ ನೋಡ್ರಿ, ಪ್ರೀತ್ ಸೋತಪ್ಪ ನಾವು ನಮ್ಮ ಸ್ಕೂಲ್ನಲ್ಲಿ ಚಿಡಾಯಿಸೋರ್ರಿ ಬಹಳಷ್ಟು ಜನರಿಗೆ. ನಾನು ಪ್ರೀತಿಸ್ತಾ ಇದ್ದೇನೆ, ಪ್ರೀತ್ ಸೋತಪ್ಪ. ಸೊ ಸ್ನೇಹಿತರೆ, ಅದ್ಭುತ ಚಿತ್ರಗಳು ಒಂದೇ ವರ್ಷದಲ್ಲಿ, ವಿಚ್ ಇಸ್ 1988, 1988 ಅವರು ಒಂದೇ ವರ್ಷದಲ್ಲಿ ರಣಧೀರ, ಅಂಜದ ಗಂಡು ಅನ್ನೋ ಸೂಪರ್ ಹಿಟ್ ಆದ ಚಿತ್ರವನ್ನು ಕೊಟ್ಟರು. ಅದಾದ ತಕ್ಷಣ 1991 ಅಲ್ಲಿ ಬಂತು ರಾಮಾಚಾರಿ, 1992 ಹಳ್ಳಿ ಮೇಷ್ಟ್ರು. ಹಾ, ಈ ಹಳ್ಳಿ ಮೇಷ್ಟ್ರೇ, ಹಳ್ಳಿ ಮೇಷ್ಟ್ರೇ, ಪಾಠ ಮಾಡಿ ಬನ್ನಿ. ನಾವೇನು ಮಾಡೋರು ಗೊತ್ತ್ರಿ ಸ್ನೇಹಿತರೆ, ನಮ್ಮ ಸ್ಕೂಲ್ನಲ್ಲಿ ನಮ್ಮ ಪೀಸರ್ ಇದ್ರಿ. ಪೀಸರ್ ಅಂದರೆ ಇದು ಗೊತ್ತಾಯ್ತಲ್ರಿ, ಫಿಸಿಕಲ್ ಎಜುಕೇಷನ್ ಸರ್. ಆ ಫಿಸಿಕಲ್ ಎಜುಕೇಷನ್ ಸರ್ ಅವ್ರಿಗೆ ನಾವು ಚಿಡಾಯ್ಸಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಪೀಸರ್ ಪೀಸರ್ ಪಾಠ ಮಾಡಿ ಬನ್ನಿ. ಅವ್ರು ಎಲ್ಲಿ ಪಾಠ ಮಾಡೋರು, ಅವ್ರು ತೊಗೊಂಡು ಹೊರಗೆ ಹೋಗೋರು. ಒಂದಿನ ಅವ್ರಿಗೆ ಕೋಪ ಬಂತ್ರಿ, ಪಾಠ ಮಾಡ್ಕೊಳಕ್ಕಂತ ಕುಂತು ಮಗ್ಗಿಗಳು ಸ್ಟಾರ್ಟ್ ಮಾಡಿದ್ರಿ. ಟೇಬಲ್ಸ್ ಹೇಳಪ್ಪ ಟೇಬಲ್, ನಮ್ಮ ಕಣ್ಣಾಗ ನೀರು ಬಂತ್ರಿ. ನಾವು ಹೊರಗಡೆ ಹೋಗಿ ಫುಟ್ಬಾಲ್ ಆಡೋಣ ಅಂತ ಫುಲ್ ಖುಷಿಯಲ್ಲಿ ಕುಂತ್ರೆ ಇವ್ರು ನೋಡಿ ಇಲ್ಲಿ ನಮಗೆ ಪಾಠ ತೊಗೊಳಕತ್ತಾರ. ಸೊ ಸ್ನೇಹಿತರೆ, ಹಿಂಗಿತ್ತು. ಆಲ್ ರೈಟ್, ಸೊ ಹಳ್ಳಿ ಮೇಷ್ಟ್ರು 1992, ಆಮೇಲೆ ಬಂತು 1998 ಪ್ರೀತ್ ಸೋ ತಪ್ಪ, ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಸ್ಪೆಷಲ್ ನಡೆದಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಸ್ನೇಹಿತರೆ, ನಮ್ಮ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ಜನ್ಮದಿನ ಇತ್ತು ಮೇ 30, ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಅದ್ಭುತ ಗಾಯಕರಾದ ಎಸ್ ಪಿ ಬಿ ಅವರು, ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ ಇವತ್ತು. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ಲೈನ್ಡ್ ಅಪ್ ಇವೆ, ಬನ್ನಿ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ಸಿಪಾಯಿ ಚಿತ್ರದ್ದು ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ವಿನೋದ್ ಅವರು ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಭಾಗವಹಿಸಿದ್ರಿ. ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಕಡೆ ಬಹಳಷ್ಟು ವಿಷಯಗಳನ್ನು ನಾವು ಕಲಿಬಹುದು. ಅದರಲ್ಲಿ ಒಂದು ಮಲ್ಟಿ ಟಾಸ್ಕಿಂಗ್. ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ನಾಗ ಒಂದು 10 ಮೆಸೇಜ್ ಕಳಿಸಿದ್ರೆ ಸಾಕಾಯ್ತವ್ವ ಸಾಕಾಯ್ತು ಅಂತ ತಲೆ ಮೇಲೆ ಕೈ ಇಟ್ಕೋತೇವೆ. ನಾವೇನಾದರೂ ಒಂದು ಕೆಲಸ ಮಾಡಿದ್ರೆ ಅಯ್ಯವ್ವ ಸಾಕಾಯ್ತು ಅಂತ ತಲೆ ಮೇಲೆ ಕೈ ಇಟ್ಕೋತೇವೆ. ಅಂತ ಅದರಲ್ಲಿ ಡೈರೆಕ್ಟರ್, ಆ್ಯಕ್ಟರ್, ಲಿರಿಸಿಸ್ಟ್, ಎಡಿಟರ್ ಎಲ್ಲ ಮಾಡಿರೋ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಹಾಡನ್ನು ಕೇಳಿ ಮಜಾ ಮಾಡಿ.

0: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-98212. Visit kcpt.kaher.edu.in. KLE College of Physiotherapy, empowering your future in healthcare.
1: ಆಲ್ರೈಟ್ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಚಿಕ್ಕ ಯಜಮಾನ್ರು ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ರೆಡಿ ಆಗಿದೆ, ಮುಂದೆ ಹೋಗುತ್ತೆ. ಈ ಗೀತೆಯನ್ನ ಪರಶುರಾಮ್ ಕಾಮ್ಕರ್ ಅವರು, ಇದಾದ ತಕ್ಷಣ ಲಕ್ಷ್ಮೀ ಭಂಡಾರಿಯವರ ಗೀತೆ, ಅದಾದ ತಕ್ಷಣ ರವಿ ಅವರ ಗೀತೆ, ಅದಾದ ತಕ್ಷಣ ಸಂತೋಷ್ ಅವರ ಗೀತೆ ರೆಡಿ ಆಗಿದೆ. ಸೊ ಸ್ನೇಹಿತರೆ, ಹಿಂಗಿದೆ ಗೀತೆಗಳ ಲೈನ್ ಅಪ್, ಕೇಳಿ ಮಜಾ.

ಏಕಾಂಗಿ ಚಿತ್ರದ ಗೀತೆ ಇದಾದ ತಕ್ಷಣ ಬರ್ತಾ ಇದೆ ಕೊನೆ ಗೀತೆ ನಮ್ಮ ಇವರದು ರವಿ ಅವರದು. ಸೊ ಸ್ನೇಹಿತರೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದಾನೆ. ಇವತ್ತಿನ ದಿನದ್ದು ತಮ್ಮ ಬಹುಮೂಲ್ಯ ಸಮಯ ಇಲ್ಲಿವರೆಗೂ ಕೊಟ್ಟು ವೇನದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅಭಿನಯಿಸಿರುವ ಚಿತ್ರದ ಗೀತೆಗಳ ಸ್ಪೆಷಲ್ ಕಾರ್ಯಕ್ರಮ ಕೇಳೋದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರು ಜೀವನದಲ್ಲಿ ಸಿಗುವುದು ನ ಕೇವು ಅದೇ ಪೈಲಾ ಏನಾರ ಆಯಿ ಬಾಬಾ ನಂತರ ಕಾಯ್ ಬಾಜಿದಿನ ಕೀಂಗಾವ್ತೇರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕೋತ್ರ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದು ಇಷ್ಟ ಇರುವುದು ಜೀವನ. ಮತ್ತಿನ ಯಾಕ್ರಿ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ಬೇನು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈಯಗಳ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಅದವಲ್ರಿ ಈಗಿನ ಕ್ಷಣ ನಿಮ್ ಕಡೆ? ಇವು ಕೆಲವರಿಗೆ ಕನಸು, ನೀವು ಬದುಕೋ ಬದುಕು, ಇನ್ನೊಬ್ಬರಿಗೆ ಕನಸು. ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ? ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ, ತಿಳಿಸಿ ಮಾಡ್ರಿಯಪ್ಪೋ. ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಈಗ ಈಗ ಸದ್ಯಕ್ಕೆ ಮಾಡ್ರಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಇನ್ನೊಬ್ಬರು ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದ್ದಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋ ನೆನಪಿಟ್ಕೊಂಡು ಕೊರಗ್ತಿರ್ತಾನು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣು ಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಪ್ರಾಂಶುಪಾಲರು, ಸಾಹಿತಿಗಳು, ಲೇಖಕರು, ಅನುವಾದಕರು ಆದಂತಹ ಡಾಕ್ಟರ್ JP ದೊಡ್ಡಮನಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಅಭಿಮಾನದ ಸ್ವಾಗತ ಸರ್.
1: ಮೇಡಮ್ ನಮಸ್ಕಾರ. ಮೇಡಮ್
0: ಸರ್, ಈಗ ನಾನು ನಿಮ್ಮ ಒಂದು ಬಾಲ್ಯದ ಬಗ್ಗೆ ಓದುವಾಗ ಬಹಳಷ್ಟು ಹೆಮ್ಮೆ ಆಯ್ತು ಸರ್. ಏನಂದ್ರೆ ಬಹಳ ಕಷ್ಟದ ಜೀವನವನ್ನ ತಾವು ಕಂಡಿದ್ದೀರಾ ಬಾಲ್ಯದ ಬಗ್ಗೆ, ಹಾಗೇನೆ ವಿದ್ಯಾರ್ಥಿ ಘಟ್ಟದಲ್ಲಿ ಜರುಗಿದಂತಹ ಪ್ರಮುಖ ಘಟ್ಟಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ.
1: ನಾನು ಸಾಮಾನ್ಯವಾದಂತಹ ಬಡ ಕುಟುಂಬದಲ್ಲಿನೇ ಹುಟ್ಟಿದ್ದು. ತಂದೆ ತಾಯಿ ಕೂಲಿನೇ ಮಾಡ್ತಿದ್ರು, ಒಬ್ಬ ಅಣ್ಣ ಇದ್ದ ಅವನು ಕೂಲಿನೇ ಮಾಡ್ತಿದ್ರು. ನಮ್ಮ ಮನೆ ಪರಿಸ್ಥಿತಿ ನೋಡ್ಬೇಕಾದ್ರೆ ನಾನು ಕೂಲಿಗೇನೆ ಹೋಗ್ಬೇಕಾಗ್ತಿತ್ತು ಆ ಸಂದರ್ಭೊಳಗೆ. ಆದರೆ ನಮ್ಮ ತಾಯಿಯವರು ಹಠಕ್ಕೆ ಬಿದ್ದು ಏನು ಮಾಡಿದರು, ನನಗೆ ಶಾಲೆಗೆ ಹಾಕಿದರು, ಮಗ ಕಲೀಲಿ ಅಂಥೇಳಿ. ದೊಡ್ಡ ಮಗನಿಗೂ ಶಾಲೆಗೆ ಹಾಕಿದರು, ಆದರೆ ಆತನಿಗೆ ಅಷ್ಟೊಂದು ಆಸಕ್ತಿ ಬರಲಿಲ್ಲ ಕಾಣ್ತೈತಿ, ಶಾಲೆಯನ್ನು ಬಿಟ್ಟು ಬಿಟ್ಟಿದ್ದ. ನನಗೇನು ಮಾಡಿದರು, ತಾಯಿ ಒತ್ತಾಸೆ ಮಗನಿಗೆ ಕಲಿಸಲೇಬೇಕು ಕಲಿಸಲೇಬೇಕು ಅಂಥೇಳಿ. ಆದರೆ ತಂದೆಗೆ ಏನು ಆಸೆ ಇತ್ತು, ಇಲ್ಲ ಇವನು ಎತ್ತುಗಳಿದ್ದು ಮನೆ ಒಳಗೆ ಸ್ವಲ್ಪ ಹೊಲ ಇತ್ತು, ಆದರೆ ನೀರಾವರಿ ಹೊಲ ಅಲ್ಲ, ಮಳೆ ಮೇಲೆ ಹೊಲ ಅದು, ಮಳೆ ಬಂದರೆ ಬೆಳೆ ಬರ್ತಿತ್ತು ಅಷ್ಟೇ. ಒಂದು 3 ಎಕರೆ ಹೊಲ ಇತ್ತು, ಟ್ರ ಮೇಲೇನೆ ನಮ್ಮದು ಕುಟುಂಬ ಸಾಗ್ತಿತ್ತು. ಇರಲಿ ಮಗ ಕೃಷಿಗೆ ಬರಲಿ, ಎತ್ತುಗಳದಾವ ಎತ್ತುಗಳು ಮಾಡಲಿ ಅಂಥೇಳಿ ತಾಯಿಯವರು ಅದನ್ನು ತಂದೆ ಮಾತನ್ನು ಅವ್ರು ಒಪ್ಪಲಿಲ್ಲ. ಇಲ್ಲ ಮಗ ಶಾಲೆ ಕಲೀಲಿ ಅಂಥೇಳಿ ಒತ್ತಾಯ ಮಾಡಿ ನನಗೆ ತಾಯಿ ಶಾಲೆಗೆ ಹಾಕಿದರು. ಆಮೇಲೆ ತಂದೆ ಇದ್ದವರು ಕೆಲವು ಸಲ ಅದನ್ನು ಆ ಮಾತನ್ನಂದರು ಅವರು ಬಿಟ್ಟುಬಿಟ್ರು, ಇಲ್ಲ ಕಲಿತಾನಂದರೆ ಕಲೀಲಿ ಅಂಥೇಳಿ ತಂದೆ ತಾಯಿ ಆಮೇಲೆ ಸಹೋದರ ಇವರೆಲ್ಲರೂ ಒತ್ತಾಸೆ ಮೇಲೆ ನಾನು ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ನೆನಪು ಮಾಡ್ಕೊಳ್ಬೇಕು.
0: ಅಂದರೆ ಸರ್, ಈಗ ಆಗ ಅನುಭವಿಸಿದ ಆ ಒಂದು ಕಷ್ಟದ ದಿನಗಳೇ ಇಂದು ಇಷ್ಟು ಗಟ್ಟಿಯಾಗಿ ನಿಲ್ಲೋದಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಬೋದು ಸರ್. ಇನ್ನು ಬಾಲ್ಯದಲ್ಲಿಯೇ ಶಿಕ್ಷಕರಾಗಬೇಕು ಅನ್ನುವಂಥ ಒಂದು ಕನಸನ್ನು ಕಂಡಿದ್ರಿ, ಶಿಕ್ಷಕರಾದ್ರಿ, ಆಗ ವೃತ್ತಿ ಆರಂಭ ಹೇಗಿತ್ತು ಅಂತ?
1: ಮೇಡಮ್ ಅವ್ರು, ನಾನು ಕಲಿಯುವಾಗ ನನಗೆ ಪ್ರೈಮರಿ ಸ್ಕೂಲ್ದಲ್ಲಿ ಪ್ರೈಮರಿ ಶಿಕ್ಷಕರು ನಮ್ಮೆಲ್ಲ ಎಲ್ಲರಿಗೂ ಅದು ಸಹಜನೇ, ಶಿಕ್ಷಕರು ನೋಡಿ ನಾವು ಶಿಕ್ಷಕರಾಗಬೇಕು ಅಂತೇಳಿ. ತೀರ್ಥಹಳ್ಳಿಯಲ್ಲಿನೇ ನಾನು ಕಲಿತದ್ದು, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಅಂತ ಅವಾಗ ತಾಲೂಕಾಗಿತ್ತು, ಈಗ ತೀರ್ಥಹಳ್ಳಿ ತಾಲೂಕಾಗಿತ್ತು. ಸರ್ಕಾರಿ ಶಾಲೆ ಒಳಗೇನೆ ಕಲಿತಿದ್ದೆ. ಆ ಶಾಲೆ ಒಳಗೆ ನಮ್ಮ ಅತ್ತೆ ಒಬ್ಬರು ಟೀಚರ್ ಇದ್ದರು. ನಮ್ಮ ತಂದೆಗೆ ಸ್ವಲ್ಪ ಪಕ್ಕದ ಕಾಕನ ಮಕ್ಕಳು ಅಂತ ಕರಿತೀವಲ್ಲ ಆ ರೀತಿ ಅವರು ಇದ್ದರು, ಅತ್ತೆ ಇದ್ದರು. ಅವ್ರನ್ನ ನೋಡಿ ನಮಗೇನೋ ಒಂದು ರೀತಿ ಆಸೆ, ಏನಪ್ಪ ನಾವು ಶಿಕ್ಷಕರಾಗಬೇಕಲ್ಲ ಕಲಿಬೇಕಲ್ಲ, ಯಾಕಂದ್ರೆ ನಮ್ಮ ಮನೆ ಪರಿಸ್ಥಿತಿಗೆ ವಾತಾವರಣಕ್ಕೆ ಮತ್ತು ಆ ಮನೆ ಮಗ್ಗಲ ಮನೆ ಇತ್ತಲ್ಲ ಆ ಮನೆ ವಾತಾವರಣ ಸ್ವಲ್ಪ ಬದಲನಿಸ್ತಿತ್ತು. ನಮಗಲ್ಲಿರ್ತಕ್ಕಂಥ ಕಷ್ಟ, ಅವ್ರಲ್ಲಿರ್ತಕ್ಕಂಥ ಒಂದು ರೀತಿ ಆರ್ಥಿಕವಾದಂಥ ಒಂದು ಸೌಲಭ್ಯ, ಇದನ್ನೆಲ್ಲ ನೋಡ್ಕೊಂಡು ನಾವು ಶಿಕ್ಷಕರಾಗಬೇಕಲ್ಲ ಕಲಿಬೇಕಲ್ಲ ಜೀವನದಲ್ಲಿ ಮುಂದೆ ಬರಬೇಕಲ್ಲ ಅಂತಕ್ಕಂಥ ಒಂದು ಆಸಕ್ತಿ ನಮಗೆ ಮೂಡ್ತಿತ್ತು. ಪ್ರೈಮರಿ ಸ್ಕೂಲ್ ಒಳಗಿದ್ದಾಗ ಪ್ರೈಮರಿ ಸ್ಕೂಲ್ ಶಿಕ್ಷಕ ಆಗಬೇಕು ಅಂಥೇಳಿ, ಆಮೇಲೆ PUC ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ಒಬ್ಬರು ಟೀಚರ್ ನೋಡಿಕೊಂಡು ಅವರೊಬ್ಬರ ಆದರ್ಶ ಮಾಡಿಕೊಂಡು ನಮ್ಮನವ್ರು ಯಾರು ಹೆಚ್ಚು ಪ್ರೀತಿ ಮಾಡ್ತಾರಲ್ಲ ಅವ್ರನ್ನ ನೋಡಿಕೊಂಡು ನಾವು ಇಲ್ಲ ನಾವು ಸಹಿತ ಹಿಂಗಾಗಬೇಕು ಶಿಕ್ಷಕ ಆಗಬೇಕು, ಶಿಕ್ಷಕನಿಂದ ಲೆಕ್ಚರರ್ ಆಗಬೇಕು, ಜೂನಿಯರ್ ಲೆಕ್ಚರ್ ಆಗಬೇಕು. ಆಮೇಲೆ ಡಿಗ್ರಿ ಕಾಲೇಜ್ ಹೋದ ಮತ್ತೆ ಶಿಫ್ಟ್ ಆಯಿತು, ಮತ್ತೆ ಯೂನಿವರ್ಸಿಟಿಗೆ ಹೋದ ಮತ್ತೆ ಶಿಫ್ಟ್ ಆಯಿತು, ಅಂದರೆ ನಾನು ಒಂದು ಯೂನಿವರ್ಸಿಟಿ ಪ್ರೊಫೆಸರ್ ಆಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಕೊನೆವರೆಗೂ ನಾನು ಪ್ರಾರಂಭದಿಂದ ಕೊನೆವರೆಗೂ ಶಿಕ್ಷಕ ಆಗಬೇಕು ಅಂತಕ್ಕಂಥ ಒಂದು ಅಭಿರುಚಿಯನ್ನು ಇಟ್ಕೊಂಡು ಅದನ್ನೇ ಕನಸು ಕಾಣಿಕೊಂಡು ಅದನ್ನೇ ಪೋಷಣೆ ಮಾಡಿಕೊಂಡು ಬೆಳಕಿಸ್ಕೊಂಡು ಬಂದಿದ್ದೆ. ಕೊನೆಗೆ ನಾನು ಶಿಕ್ಷಕನಾಗಿನೇ ಒಂದು SSV ಪಡ್ಕೊಂಡೆ. ಮೇಡಮ್
0: ಸರ್, ಮೊದಲು ಶಿಕ್ಷಕರಾದಾಗ ಆ ಒಂದು ವೃತ್ತಿ ಆರಂಭವಾಗುತ್ತಲ್ಲ, ಆ ಒಂದು ಅನುಭವ ಯಾವ ರೀತಿ ಇತ್ತು ಸರ್?
1: ಅದು ನಾನು ಫಸ್ಟು MA ಮಾಡಿಕೊಂಡೆ ಕರ್ನಾಟಕ ಯೂನಿವರ್ಸಿಟಿ ಒಳಗೆ, ಆಮೇಲೆ PhDನು ಮಾಡಿಕೊಂಡೆ 1993. ಆಮೇಲೆ 1993 ನಾನು UGC ನೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡೆ. ಅದು ಪ್ರೊಫೆಸರ್ ಆಗಬೇಕಾದ್ರೆ ಅದು ಅನಿವಾರ್ಯವಾಗಿ ಬೇಕಾಗ್ತಿತ್ತು, ಅದನ್ನು ಪಾಸ್ ಮಾಡಿಕೊಂಡಿದ್ದೆ. ಆಮೇಲೆ ಮುಂದೇನು ಮಾಡಬೇಕು ಅಂತಕ್ಕಂಥ ಒಂದು ಉದ್ಯೋಗದ ನಿರೀಕ್ಷೆ ಒಳಗಿದ್ದಾಗ ಧಾರವಾಡದಲ್ಲಿನೇ ಇದ್ದೆ, ಒಂದು ರೂಮ್ ಮಾಡಿಕೊಂಡಿದ್ದೆ, ಹಾಸ್ಟೆಲ್ದಲ್ಲಿ ಬಿಟ್ಟಿದ್ದೆಲ್ಲ ರೂಮ್ ಮಾಡಿಕೊಂಡಿದ್ದೆ. ಆವಾಗ KCD ಒಳಗೆ ಕರ್ನಾಟಕ ಕಾಲೇಜು ಅಲ್ಲಿ ಗೆಸ್ಟ್ ಲೆಕ್ಚರ್ ಅಂತೇಳಿ ಕರೀತಿದ್ರು. ಕರೆದಾಗ ನಾನು ಸಹಿತ ಅಲ್ಲಿ ಅಪ್ಲೈ ಮಾಡಿದೆ, ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದೆ. ಮಾಡಿದ್ಮೇಲೆ ಯೂನಿವರ್ಸಿಟಿ ಒಳಗೇ ಎಲ್ಲ ಸೆಲೆಕ್ಷನ್ ಎಲ್ಲ ಅಲ್ಲೇ ಆಗ್ತಿತ್ತು. ಆಮೇಲೆ ಅಪ್ಲೈ ಮಾಡಿದ್ಮೇಲೆ ನನಗೇನಾಯಿತು, KCD ಕಾಲೇಜೊಳಗೆ ಕನ್ನಡ ಅತಿಥಿ ಉಪನ್ಯಾಸಕ ಅಂಥೇಳಿ ಆಯ್ಕೆ ಮಾಡಿದರು. ಆಯ್ಕೆ ಮಾಡಿದಾಗ ಮೊಟ್ಟ ಮೊದಲು ನಾವು ಟೀಚರ್ ಅಂತೇಳಿ ಹೋಗಬೇಕಲ್ಲ, ಹೆಂಗೆ ಹೋಗೋದು ಅಂಥೇಳಿ ವಿಚಾರ ಮಾಡುವಾಗ ನನ್ನ ಸ್ನೇಹಿತರು ಇರ್ತಿದ್ರು, ಅಂದರೆ ನನ್ನ ಜೊತೆಗೇನು ಅವರು PG ಮಾಡಿಕೊಂಡಿದ್ರು. ಆಮೇಲೆ JSS ಕಾಲೇಜ್ ಒಳಗೆ ಅವರು ಲೆಕ್ಚರ್ ಆಗಿ ಹೋಗ್ತಿದ್ರು, ಜಿನದತ್ ಹಡಗಲಿ ಅಂತೇಳಿ. ಅವ್ರ ಕಡೆಗೆ ನಾನು ಪದೇ ಪದೇ ಅವ್ರ ರೂಮ್ಗೆ ಎಲ್ಲ ಫ್ರೆಂಡ್ಸ್ ಇದ್ದೀವಿ ಹೋಗ್ತಿದ್ವಿ, ಹೋಗೋತ್ನಾಗ ಅವರು ಓದ್ತಿದ್ರು. ನಾಳೆ ಕ್ಲಾಸ್ ಇತ್ತಂದ್ರೆ ಇವತ್ತರ ಓದ್ಕೋತ ಕೂಡಿರ್ತಿದ್ರು. ಏನು ಓದ್ತೀಯಪ್ಪ ಅಂತ ಕೇಳಿದಾಗ, ನಾಳೆ ಕ್ಲಾಸ್ ಐತಿ, ನಾನು ಓದಬೇಕು, ಪ್ರಿಪೇರ್ ಮಾಡ್ಕೊಳ್ಬೇಕು. ಏನು ಪ್ರಿಪೇರ್ ಮಾಡ್ಕೊಳ್ತೀಯ? ಇಲ್ಲ, ನಾಳೆ ಈ ಪಾಠ ಐತಿ, ಇದನ್ನು ತಯಾರು ಮಾಡ್ಕೋಬೇಕು ಅಂತೇಳಿ ಅವ್ರು ಬರ್ಕೊಳ್ಳೋದು, ನೋಟ್ಸ್ ಮಾಡೋದು. ಒಂದು ಗಂಟೆ ಪಾಠಕ್ಕೆ ಅವ್ರು 3-4 ತಾಸುಗಳು ಕುಂತು ಅವ್ರು ಪಾಠ ಮಾಡ್ತಾರೆ. ಅದು ಒಂದು ನನಗೆ ಅನುಭವ ಇತ್ತು. ಇಲ್ಲಿ KC ಒಳಗೆ ನಾನು ಗೆಸ್ಟ್ ಲೆಕ್ಚರ್ ಅಂತ ನನಗೆ ಆರ್ಡರ್ ಸಿಕ್ಕಮೇಲೆ ನಾನು ಸಹಿತ ಏನು ಮಾಡ್ತಿದ್ದೆ, ನಾಳೆ ಪಾಠ ಒಂದು 6 ಗಂಟೆ ಪಾಠ ಕೊಡ್ತಿದ್ರು ನಮ್ಗೆ, ಅಷ್ಟೇ ವಾರಕ್ಕೆ 6 ಗಂಟೆ ಇರ್ತಿದ್ದು. ಹೀಗಾಗಿ ದಿವ್ಸಕ್ಕೆ ಒಂದು ಕ್ಲಾಸ್ ಇರ್ತಿತ್ತು. ಒಂದು ಕ್ಲಾಸ್ ಇತ್ತಂದರೆ ಒಂದು 2-3 ತಾಸು ನಾವು ಅದನ್ನು ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಂಡು ಹೋಗ್ತಿದ್ದೆ. ಹೋಗುವಾಗ ಏನಾಗ್ತಿತ್ತು, ಅಲ್ಲಿ ನಮಗೆ PhD ಮಾಡಿಕೊಂಡದ್ದು, ಆಮೇಲೆ ಡಾಕ್ಟರೇಟ್ ಡಿಗ್ರಿ ಇರೋದ್ರಿಂದ ಒಳ್ಳೆಯ ವಿಷಯಗಳನ್ನು ಕಲಿಸ್ಲಿಕ್ಕೆ ನಮಗೆ ಕೊಟ್ಟಿದ್ದರು KCD ಒಳಗಿರ್ತಕ್ಕಂಥ ಕನ್ನಡ ಪ್ರಾಧ್ಯಾಪಕರು. ಅಂದರೆ ಅಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ಕೊಟ್ಟಿದ್ದರು, ಆಮೇಲೆ ಶಬ್ದ ಮನಿ ದರ್ಪಣ ಅಂತೇಳಿ ಕೊಟ್ಟಿದ್ದರು, ಅದು ವ್ಯಾಕರಣ. ಅವುಗಳನ್ನೆಲ್ಲ ಕೊಟ್ಟಾಗ ಇನ್ನೂ ಹೆಚ್ಚು ನಾವು ಓದ್ಕೊಂಡು ಹೋದಾಗ, ನಾನು ಓದ್ಕೊಂಡು ಹೋದಾಗ ಪಾಠ ಓದ್ಕೊಂಡು ಹೋಗಿ ಪ್ರಿಪೇರ್ ಮಾಡ್ಕೊಂಡು ಹೋದ್ಮೇಲೆ ಪಾಠನೂ ಚೆನ್ನಾಗಿ ಆಗ್ತಿದ್ದು. ವಿದ್ಯಾರ್ಥಿಗಳು ಏನು ಮಾಡ್ತಿದ್ರು, ಭಾಳ ಪ್ರೀತಿದಿಂದ ಪಾಠ ಕೇಳ್ತಿದ್ರು, ಮತ್ತು ನಾವು ಹೊಸಬರು ಅಂತೇಳಿ ಆಸಕ್ತಿದಿಂದ ಕಲಿಸಿದ್ವಲ್ಲ, ಹಿಂಗಾಗಿ ಅಲ್ಲಿಂದನೇ ನನಗೆ ಒಂದು ರೀತಿ ಶ್ರೇಯಸ್ ಗೆಲುವು ಸಿಕ್ಕಿತ್ತು, ಅದನ್ನು ಮುಂದೆ ಬಿಲ್ಡಪ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಯಿತು ಅಂತೇಳಿ ಈ ಸಂದರ್ಭ ಒಳಗೆ ಆ ಮಾತನ್ನು ನೆನಪು ಮಾಡ್ಕೊಳ್ಬೋದು.
0: ಸರ್, ಈಗ ಭಾಷಾ ಶಿಕ್ಷಕರು ಅಂದರೆ ಶಿಸ್ತು ಕಟ್ಟುನಿಟ್ಟು ಅಂತ ಇರುತ್ತೆ, ಮತ್ತೆ ಅಂದರೆ ಏನೇನು ಬರೀದೆ ಹೀಗೆ ಬರಿಬೇಕು, ಹೀಗೆ ನೀಟಾಗಿನೇ ಬರಿಬೇಕು, ಮತ್ತೆ ಕಲ್ತಿದ್ದನ್ನ ಒಪ್ಪಿಸ್ಲೇಬೇಕು ಅಂತ ಇರುತ್ತೆ. ಈಗ ತಾವು ಕೂಡ ಭಾಷಾ ಶಿಕ್ಷಕರು, ಹೇಗೆ ಸರ್ ಈ ಒಂದು ವಿಷಯದಲ್ಲಿ JP ಸರ್ ಹೇಗೆ?
1: ಅದು ಪ್ರತಿ ಒಬ್ಬ ವ್ಯಕ್ತಿಗೆ ಶಿಸ್ತು ಅನ್ನೋದು ಬಹಳ ಮುಖ್ಯ, ಪ್ರತಿ ವ್ಯಕ್ತಿಗೇನು. ಅದರೊಳಗೇನೆ ಶಿಕ್ಷಕರಾಗಿರ್ತಕ್ಕಂಥವ್ರಿಗೆ ಇನ್ನೂ ಹೆಚ್ಚು ನಾವು ಶಿಸ್ತಿನಿಂದ ಇರಬೇಕು. ಯಾಕಂದರೆ ನಮ್ಮ ಪಾಠ ಜೊತೆಗೆ ನಮ್ಮ ವ್ಯಕ್ತಿತ್ವನೂ ಮಕ್ಕಳ ಮೇಲೆ ಪ್ರಭಾವ ಬೀರ್ತದೆ. ಅಂದರೆ ನಾವು ಯಾವ ರೀತಿ ಶಿಸ್ತದೇವಿ, ಯಾವ ರೀತಿ ನಾವು ಸ್ವಚ್ಛ ಇದ್ದೀವಿ, ಯಾವ ರೀತಿ ನಾವು ಮಾತಾಡ್ತೀವಿ, ನಮ್ಮ ಕಲ್ಚರ್ ಏನು, ನಮ್ಮ ಸಂಸ್ಕೃತಿ ಏನು, ಇದೆಲ್ಲ ಅದು ಪ್ರಭಾವ ಬೀರ್ತದೆ. ನಾವು ಪಾಠ ಮಾಡುವಾಗ ಅಷ್ಟೇ ನಾವು ಸಂಸ್ಕೃತಿ ಯುಕ್ತರಾಗಿ ಪಾಠ ಮಾಡೋದು, ಹೊರಗೆ ಬಂದಮೇಲೆ ನಮಗೆ ಸಂಸ್ಕೃತಿ ಇರದಿದ್ದರೆ ಆ ಮಕ್ಕಳು ನಮಗೆ ಒಂದು ರೀತಿ ಅಪಹಾಸ್ಯ ಮಾಡ್ತಾರೆ, ಟೀಕಾ ಮಾಡ್ತಾರೆ, ಏನಪ್ಪ ಇವ್ರು ಈ ರೀತಿ ಅದಾರಲ್ಲ, ಕಲಿಸೋದನ್ನೇ ಬೇರೆ, ಇರೋದನ್ನೇ ಬೇರೆ ಅದಾರಲ್ಲ ಅಂತೇಳಿ. ಅದಕ್ಕೆ ನಾವು ಏನು ಮಾಡಬೇಕು, ಯಾವಾಗೂ ಸಹಿತ ನಾವು ಶಿಸ್ತಿನ ಕಡೆಗೆ. ಮತ್ತು ನಾನು PhD ಮಾಡಿದ್ದು ಸಂಶೋಧನೆ ನಮಗೇನು ಕಲಿಸೋ ಒಂದು ಶಿಸ್ತನ್ನೇ ಕಲಿಸ್ತದೆ. ಅದು ನಮ್ಮ ಬರವಣಿಗೆ ಹೇಗಿರಬೇಕು, ಪ್ರತಿ ಬರವಣಿಗೆಯೊಳಗೆ ಬರ್ತಕ್ಕಂಥ ಮಾತುಗಳಿಗೆ ಸಾಕ್ಷಿಗಳು ಯಾವದಾವ, ದಾಖಲೆಗಳು ಯಾವದಾವ, ಅದೆಲ್ಲ ನಮಗೆ ಸಂಶೋಧನೆ, ನಮ್ಮ ಅಧ್ಯಯನ ಏನು ಮಾಡ್ತದೆ, ಸಂಶೋಧನೆ ಅಂತಕ್ಕಂಥ ಶಿಸ್ತನ್ನೇ ನಮಗದು ರೂಢಿ ಹಾಕಿಕೊಡ್ತದೆ ಅಂತೇಳಿ. ಮತ್ತು ಭಾಷಾ ವಿಜ್ಞಾನಿಗಳು ಅಂತಂದರೆ ಅಥವಾ ಭಾಷಾ ಅಧ್ಯಾಪಕರು ಸಂಸ್ಕೃತಿನ ಕಲಿಯೋದು, ಸಾಹಿತ್ಯ ಅಂತಂದರೆ ಸಂಸ್ಕೃತಿ, ಜೀವನದ ವಿಧಾನ ಅದು, ಆ ಸಂಸ್ಕೃತಿನೇ ಕಲಿತಿರ್ತೀವಿ, ಅದೇ ರೀತಿ ನಾವು ಬದುಕನ್ನು ರೂಪಿಸ್ಕೊಳ್ತೀವಿ, ಮತ್ತು ಅದನ್ನೇ ನಾವು ಮಕ್ಕಳಿಗೆ ಪಾಠ ಮಾಡ್ತೇವೆ. ನಮ್ಮ ಹಾಗೆ ಮಕ್ಕಳು ಸಂಸ್ಕಾರವಂತರಾಗಿ ಬೆಳೀಲಿ ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡೇ ನಾನು ಪಾಠ ಮಾಡ್ತೀವಿ. ಆ ರೀತಿ ಮಾಡಬೇಕು, ಅದು ಅಷ್ಟೇ ಸೂಕ್ತ ಅಂಥೇಳಿ ನನ್ನ ವಿಚಾರ ಮೇಡಮ್.
0: ಮತ್ತೆ ಇವಾಗ ಒಬ್ಬ ಶಿಕ್ಷಕರಾಗಿ, ಭಾಷಾ ಶಿಕ್ಷಕರಾಗಿ ತುಂಬಾ ಕಟ್ಟುನಿಟ್ಟ ಹೇಗೆ ಮಕ್ಕಳೊಂದಿಗೆ?
1: ಕಟ್ಟುನಿಟ್ಟು ಅಂತಂದ್ರೆ ಇಲ್ಲಿ ಪ್ರಾಥಮಿಕ ಶಾಲೆ ಒಳಗೆ ಮಕ್ಕಳನ್ನ ಕಟ್ಟುನಿಟ್ಟಾಗಿ ನಾವು ಬೆಳೆಸ್ಬೋದು, ಅಲ್ಲಿ ಮಕ್ಕಳನ್ನ ನೋಡ್ತಕ್ಕಂಥ ಶಿಕ್ಷಕರ ದೃಷ್ಟಿಕೋನ ಬೇರೆ, ಮಾಧ್ಯಮಿಕ ಶಾಲೆಯಲ್ಲಿ ಬಂದಮೇಲೆ ಶಿಕ್ಷಕರ ದೃಷ್ಟಿಕೋನ ಬೇರೆ, ಜೂನಿಯರ್ ಕಾಲೇಜಿಗೆ ಬಂದಮೇಲೆ ಆಮೇಲೆ ಡಿಗ್ರಿ ಕಾಲೇಜಿಗೆ ಬಂದಮೇಲೆ ಅದೇ ರೀತಿ ಯೂನಿವರ್ಸಿಟಿಗೆ ಹೋದ್ಮೇಲೆ ಮಕ್ಕಳೇನು ಹಂತ ಹಂತದೊಳಗೆ ಬೆಳವಣಿಗೆ ಆಗ್ತಾ ಆಗ್ತಾ ಬಂದಿರ್ತಾರೆ. ಆ ಹಂತದೊಳಗೆ ಆ ಮಗು ಯಾವ ಹಂತದೊಳಗೈತೆ ಅಂತ ತಿಳ್ಕೊಂಡು ನಾವು ಅವರಿಗೆ ಪಾಠ ಮಾಡಬೇಕಾಗ್ತದೆ. ಅಲ್ಲಿ ಕಟ್ಟುನಿಟ್ಟವನ್ನು ನಾವು ಚೆನ್ನಾಗಿ ಪಾಲಿಸ್ಬೋದು, ಆ ಶಿಕ್ಷಕರ ಪಾಲಿಸ್ಬೋದು, ಅಂದರೆ ಬೆದರಿಕೆ ಹಾಕ್ಬೋದು, ಅದು ಏನಪ್ಪ ಕಣ್ಣಿನ ಅಂಜಿಕೆ ಹಾಕ್ಬೋದು ಅಥವಾ ಏರು ಧ್ವನಿಯೊಳಗೆ ಮಾತಾಡಿ ಹೆದರಿಸ್ಬೋದು ಅಂತೇಳಿ. ಇಲ್ಲಿ ಡಿಗ್ರಿ ಕಾಲೇಜಿಗೆ ಬಂದಮೇಲೆ ಮಕ್ಕಳೆಲ್ಲ ನಮ್ಮ ವಯಸ್ಸಿನ ಅಂದರೆ ಅದು ಪ್ರೌಢಾವಸ್ಥೆಯೊಳಗೆ ಬಂದಿರ್ತಾರೆ ಮಕ್ಕಳೆಲ್ಲ, ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು ಕಂಠ ಪಾಠ ಮಾಡ್ತಂತೆಲ್ಲ ಹೋಗಿರ್ತದೆ. ಈಗ ವಿಚಾರ ಮಾಡ್ತಿರ್ತಾರೆ, ನಾವು ಯಾವ್ದು ಪಾಠ ಮಾಡ್ದೇವಲ್ಲ ಆ ಪಾಠ ಮಾಡಿದ್ದು ಸರಿ ಯಾವುದು ತಪ್ಪು ಯಾವುದು ಸೂಕ್ತ ಯಾವುದು ಅದು ಒಳ್ಳೇದು ಅಲ್ಲದ ಯಾವುದು ಪಾಠ ತಿಳ್ಕೊಳ್ತಿರ್ತಾರೆ. ಇಂಥ ಸಂದರ್ಭ ಒಳಗೆ ನಾವು ಕಟ್ಟುನಿಟ್ಟು ಅನ್ನೋದಲ್ಲಿ ಬರೋದೇ ಇಲ್ಲ, ತಿಳುವಳಿಕೆ ಮುಖ್ಯ ಆಗತ್ತೆ. ಇಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಕಾಲೇಜ್ ಒಳಗಿರ್ತಕ್ಕಂಥ ಅಧ್ಯಾಪಕ ಅಥವಾ ಯೂನಿವರ್ಸಿಟಿ ಒಳಗಿರ್ತಕ್ಕಂಥ ಅಧ್ಯಾಪಕ ತನ್ನ ಸರಿ ಸಮಾನವಾಗಿರ್ತಕ್ಕಂಥ ಮಕ್ಕಳ ಮುಂದೆ ಪಾಠ ಹೆಂಗೆ ಮಾಡಬೇಕು ಅಂತಂದ್ರೆ ಒಬ್ಬ ಶಾಸ್ತ್ರದ ಪಾಠ ಮಾಡೋದಲ್ಲ, ಕಾನೂನಿನ ಪಾಠ ಬೇರೆ. ಕಾನೂನು ಅಂದರೆ ಹಿಂಗೆ ಇರ್ತತಿ, ಶಾಸ್ತ್ರ ಅಂದರೆ ಹಿಂಗೆ ಇರ್ತದೆ ಅಂತೇಳಿ. ಆದ್ರೆ ನಾವು ಸಾಹಿತ್ಯವನ್ನು ಪಾಠ ಮಾಡ್ತಕ್ಕಂಥವ್ರು ಸಾಹಿತ್ಯದ ಮೂಲಕ ಮಕ್ಕಳಿಗೆ ಒಂದು ನೈತಿಕತೆಯನ್ನು ಕಲಿಸೋದಾಗಲಿ ಅಥವಾ ಒಂದು ಜ್ಞಾನವನ್ನು ಕೊಡೋದಾಗಲಿ, ಪಾಠ ಮಾಡುವಾಗ ಅವರಿಗೆ ಅರಿವು ತಿಳುವಳಿಕೆ ಇವುಗಳನ್ನು ದೃಷ್ಟಿಯೊಳಗೆ ಇಟ್ಕೊಂಡು ನಾವು ಪಾಠ ಮಾಡಿದಾಗ ಅದು ಹೆಚ್ಚು ಸೂಕ್ತ ಆಕೈತಿ ಅಂತಂದು ಕಟ್ಟುನಿಟ್ಟು ನೀನು ಇಷ್ಟು ಮಾಡಲೇಬೇಕು, ಇಷ್ಟು ಓದಲೇಬೇಕು, ಇಷ್ಟು ಬರ್ಕೊಂಡು ಬರಲೇಬೇಕು ಅಂತಕ್ಕಂಥ ಪ್ರಮೇಯ ಇಲ್ಲಿ ಡಿಗ್ರಿ ಕಾಲೇಜ್ ಒಳಗೆ ಮತ್ತು ಯೂನಿವರ್ಸಿಟಿ ಒಳಗೆ ಬರೋದಿಲ್ಲ ಅಂತಕ್ಕಂಥ ನನ್ನ ವಿಚಾರ. ಮೇಡಮ್
0: ಸರ್, ಈಗ ಕಲಿಕೆಯ ವಿಚಾರ ಬಂದಾಗ ಆಗಿನ ಕಲಿಕೆಗೂ ಈಗಿನ ಕಲಿಕೆಗೂ ಏನಾದರೂ ವ್ಯತ್ಯಾಸವನ್ನು ಕಾಣ್ತೀರಾ ತಾವು?
1: ಸಾಕಷ್ಟು ವ್ಯತ್ಯಾಸ ಇದೆ ಮೇಡಮ್. ಏನು ಅಂತಂದ್ರೆ ಆವಾಗ ಪಾಠಗಳು ಹೆಂಗಿರ್ತಿದ್ದವು, ಪಠ್ಯಗಳನ್ನೇ ಕೇಂದ್ರೀಕೃತ ಆಗಿರ್ತಿದ್ದವು ಪಠ್ಯಗಳೇ. ಆಮೇಲೆ ವಿದ್ಯಾರ್ಥಿಗಳ ಕಲಿಕೆನೂ ಏನಾಗಿರ್ತಿತ್ತು, ತರಗತಿ ಕೇಂದ್ರೀಕೃತ ಆಗಿರ್ತಿದ್ದವು. ಮೂಲಭೂತವಾದಂಥ ಸೌಲಭ್ಯಗಳು ಹೊರಗಡೆಗೆ ಅಷ್ಟು ಸಿಗ್ತಿರಲಿಲ್ಲ. ಉಪನ್ಯಾಸಕನನ್ನೇ ಅವಲಂಬಿಸಬೇಕು, ಪಠ್ಯಗಳನ್ನೇ ಅವಲಂಬಿಸಬೇಕು, ಅಲ್ಲೇ ಮಗು ಏನಾಗ್ತಿದ್ದ, ಒಬ್ಬ ವಿದ್ಯಾರ್ಥಿ ತಯಾರಾಗ್ತಿದ್ದ. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ಪಠ್ಯಗಳನ್ನು ಬಿಟ್ಟು, ಪಾಠ ಬಿಟ್ಟು, ಶಿಕ್ಷಕರನ್ನು ಬಿಟ್ಟು ಹೊರಗಡೆಗೆ ಬೇಕಾದಷ್ಟು ಜ್ಞಾನ ಶಾಖೆಗಳು ಇವತ್ತು ಏನು ವಿದ್ಯಾರ್ಥಿ ಇರೋಲ್ಲಿಗೆ ಬರ್ತಾ ಇದ್ದಾವೆ. ಈಗ ಕೋಚಿಂಗ್ ಕ್ಲಾಸಸ್ ಅದಾವ ಸಾಕಷ್ಟು. ಆಮೇಲೆ ಮೊಬೈಲ್ ಒಳಗೇನೆ ಪಾಠಗಳು ಇಂತಿಷ್ಟು ಫೀ ಅಂತ ಕಟ್ಟಿಬಿಟ್ರೆ ಆ ಗಂಟೆಗೆ ನೀವು ಅಲ್ಲಿ ಮೊಬೈಲನ್ನು ಹಿಡ್ಕೊಂಡು ಕುಂತರ ಸಾಕು, ಅವರಿಗೆ ಯಾವ ರೀತಿ ಪಾಠಗಳು ಬೇಕು ಆ ರೀತಿ ಆ ವಿದ್ಯಾರ್ಥಿ ಎಲ್ಲಿ ಬೇಕಾದಲ್ಲಿ ಕುಂತು ಪಾಠ ಕೇಳ್ಬೋದು. ಆಮೇಲೆ ನೆಟ್ ಮೂಲಕ ಬೇಕಾದ ವಿಷಯಗಳನ್ನು ಆತ ಸಂಗ್ರಹ ಮಾಡ್ಕೊಳ್ಬೋದು, ಪಾಠವನ್ನು ಕೇಳ್ಬೋದು. ಅಂದರೆ ಆವಾಗಿನ ಬೋಧನೆಗೆ ಇರತಕ್ಕಂಥ ಉಪನ್ಯಾಸಕನ ಜವಾಬ್ದಾರಿ ಬೇರೆ, ಈಗಿನ ಉಪನ್ಯಾಸಕನ ಜವಾಬ್ದಾರಿ ಬೇರೆ. ಅವುಗಳನ್ನು ಮೀರಿನೂ ತಾನು ಹೆಂಗೆ ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಳ್ಬೇಕು ಒಬ್ಬ ಉಪನ್ಯಾಸಕ, ಅವುಗಳನ್ನು ಮೀರಿನೂ ಒಬ್ಬ ವಿದ್ಯಾರ್ಥಿ ತನ್ನ ಕಡೆಗೆ ಬರಬೇಕು ಅಂದರೆ ಆತ ಯಾವ ರೀತಿ ಪಾಠ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಇಲ್ಲಿ ಎಲ್ಲ ದೃಷ್ಟಿಯಿಂದ ಉಪನ್ಯಾಸಕ ತಯಾರಾಗಬೇಕು. ಬರೀ ಪಠ್ಯ ಇಟ್ಕೊಂಡು ಅಂತಲ್ಲ, ಬಟ್ ಲೈಬ್ರರಿ ಅಂತ ಅಷ್ಟೇ ಅಂತಲ್ಲ, ಬರೀ ಮೊಬೈಲ್ ಒಳಗೆ ಸಿಕ್ಕತ್ತ ನೆಟ್ ಅಂತ ಅಷ್ಟೇ, ನೆಟ್ದಿಂದ ಸಂಗ್ರಹ ಮಾಡ್ಕೊಳ್ಳೋದು ಅಷ್ಟೇ ಅಂತಲ್ಲ, ಅನೇಕ ದೃಷ್ಟಿಯಿಂದ ಮೂಲಗಳಿಂದ ಆತ ಜ್ಞಾನವನ್ನು ಸಂಗ್ರಹ ಮಾಡಿಕೊಂಡು ಎಲ್ಲವನ್ನ ಹರಿದಂಚಿದಾಗ ವಿದ್ಯಾರ್ಥಿ ಏನಾಗ್ಬೋದು, ಈ ಉಪನ್ಯಾಸಕರ ಕಡೆಗೆ ಬರ್ಬೋದು, ಪಾಠ ಕೇಳಲಿಕ್ಕೆ ಬರ್ಬೋದು. ಇಲ್ಲದೆ ಹೋದ್ರೆ ಉಪನ್ಯಾಸಕ ಪಾಠ ಹಂಗೆ ಕ್ಲಾಸ್ ಒಳಗೆ ಪಾಠ ಮಾಡೇ ಮಾಡ್ತಿರ್ತಾರೆ. ಉಪನ್ಯಾಸಕ ಪಾಠ ತನ್ನ ಪಾಡಿಗೆ ತನ್ನ ಮಾಡೋದು, ವಿದ್ಯಾರ್ಥಿಗಳು ಅಲ್ಲಿ ಏನೂ ರುಚಿ ಕಾಣದೇ ಇದ್ದರೆ ಸ್ಪಂದನೆ ಸರಿಯಾಗಿ ಸಿಗೋದಿಲ್ಲ, ಅವ್ರು ಹೊರಗಡೆಗೆ ಹೋಗಿಬಿಡ್ತಾರ ಅಂತ ಅನ್ನೋದು. ಅದಕ್ಕೆ ಉಪನ್ಯಾಸಕನ ಜವಾಬ್ದಾರಿ ಇವತ್ತು ಬಹಳ ಮುಖ್ಯವಾಗೈತಿ. ಬಹಳ ಆತ ಜ್ಞಾನವನ್ನು ಹೆಣ್ಣು ಹೆಚ್ಚು ಪಡ್ಕೊಳ್ಬೇಕು, ಆಳಕ್ಕೆ ಇಳಿಬೇಕು, ಆಳಕ್ಕೆ ಇಳಿದ ಆತ ಪಾಠ ಮಾಡ್ತೈತಂದ್ರೆ ಆತನ ಸ್ಥಾನ ಇನ್ನೂ ಭದ್ರ ಆಕತಿ ಅಂತೇಳಿ ಹೇಳ್ಬೋದು.
0: ಅಂದರೆ ಸರ್, ಈಗ ಉಪನ್ಯಾಸಕರ ಜವಾಬ್ದಾರಿ ಜಾಸ್ತಿ ಆದಾಗ ಈಗ ಗುರುಭಕ್ತಿ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈಗ ಮಕ್ಕಳಲ್ಲಿ ಯಾವ ರೀತಿ ಇದೆ ಸರ್ ಗುರುಭಕ್ತಿ? ಯಾಕಂದ್ರೆ ನಾವು ಆಗೆಲ್ಲ ಗುರುಗಳು ಅಂದ್ರೆ ಒಂಥರ ದೇವ್ರ ತರ ನೋಡ್ತಿದ್ವಿ, ಸರಸ್ವತಿಯನ್ನು ಅನ್ನೋ ತರ ನೋಡ್ತಿದ್ವಿ. ಅವರಲ್ಲಿರುವಂತಹ ಒಂದು ಜ್ಞಾನ ಭಂಡಾರ ನಮ್ಮ ಒಂದು ಇದಕ್ಕೆ ನಿಲುಕದಂತ, ನಮ್ಮ ಊಹೆಗೂ ನಿಲುಕದಂತದ್ದು ಅಂತ ನಾವು ಅವಾಗ ಊಹೆ ಮಾಡ್ತಾ ಇರ್ತಿದ್ವಿ. ಈಗ ಹೇಗೆ ಸರ್ ಗುರುಭಕ್ತಿ?
1: ಈಗ ಏನಾಗಿದೆ ಮೇಡಮ್, ಅವರು ಕಾಲಕ್ಕೆ ತಕ್ಕಂಗೆ ಸಮಾಜ ಪರಿವರ್ತನೆ ಆಗೋದು ಸಹಜನೇ. ಮೊದಲು ಹೆಂಗಿತ್ತು ಹಂಗೆ ಇರಲಿ ಅಂಥೇಳಿ ನಾವು ನಿರೀಕ್ಷೆ ಮಾಡೋದನ್ನು ಅದು ನಮ್ಮ ತಪ್ಪಾಗ್ತದೆ. ಹೌದಿಲ್ಲ ಅಂದರೆ ಹಿಂದೊಂದು ಕಾಲ ಇತ್ತು, ಅಷ್ಟು ಮೇಧಾವಿಗಳಿದ್ರು, ಆಮೇಲೆ ಗುರು ಅಂತಂದ್ರೆ ಅಷ್ಟೊಂದು ಭಕ್ತಿ ಇತ್ತು, ಗೌರವ ಇತ್ತು ಅಂತಕ್ಕಂಥದ್ದು. ಆವಾಗಿನ ಕಾಲ ಅದು ಸೀಮಿತ, ಅದನ್ನು ಬಿಟ್ಟು ಬಿಡೋದು ನಾವು ಅಷ್ಟು ಅದನ್ನೇ ನಿರೀಕ್ಷೆ ಮಾಡ್ಕೊಂಡು ಕೊಡಿರೋದು ಯುಕ್ತ ಅಲ್ಲ ಅಂತೇಳಿ ಅನ್ನಿಸ್ತದೆ. ಪ್ರತಿಯೊಬ್ಬರಿಗೂ ಒಂದೊಂದು ಸ್ಥಾನ ಐತಿ. ಈಗ ವಿದ್ಯಾರ್ಥಿಗೂ ಒಂದು ಸ್ಥಾನ ಐತಿ, ಅದರ ಶಿಷ್ಯನಿಗೂ ಒಂದು ಸ್ಥಾನ ಐತಿ, ಪ್ರಾಧ್ಯಾಪಕ ಆದವನಿಗೂ ಒಂದು ಸ್ಥಾನ ಐತಿ ಅಂತ ಅನ್ನೋದು. ಅವ್ರವ್ರ ಸ್ಥಾನಗಳನ್ನು ಮೊದಲು ಅರಿಕೆ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಅಧ್ಯಾಪಕ ಆದವ ಹೇಗಿರಬೇಕು, ಈತ ಜ್ಞಾನದ ಭಂಡಾರ ಆಗಿರಬೇಕು ಮೊದಲು. ಜ್ಞಾನದ ಭಂಡಾರ ಆಗಿದ್ದ ಅಂತಂದ್ರೆ ಆತನ ಪಾಠ ಚೆನ್ನಾಗಿತ್ತು ಅಂತಂದ್ರೆ, ಆತನ ಸಂಸ್ಕಾರ ಚೆನ್ನಾಗಿತ್ತು ಅಂತಂದ್ರೆ ಸಹಜವಾಗಿಯೇ ವಿದ್ಯಾರ್ಥಿಗಳು ಆತನಿಗೆ ಗೌರವ ಕೊಟ್ಟೇ ಕೊಡ್ತಾರೆ. ಯಾವುದೂ ಇರಲಾರ್ದೇ ತನ್ನಲ್ಲಿ ನೈತಿಕತೆ ಇಲ್ಲ, ತನ್ನಲ್ಲಿ ಸಂಸ್ಕಾರ ಇಲ್ಲ, ತನ್ನಲ್ಲಿ ಪಾಠಕ್ಕೆ ಬೇಕಾಗ್ತಕ್ಕಂಥ ಒಂದು ಪೂರ್ವ ತಯಾರಿ ಇಲ್ಲ, ಯಾವುದೂ ಇರಲಾರ್ದೇ ವಿದ್ಯಾರ್ಥಿಗಳಿಗೆ ಕೆಟ್ಟರು, ವಿದ್ಯಾರ್ಥಿಗಳಿಗೆ ಕೆಟ್ಟರು, ಕಾಲ ಕೆಟ್ಟಿತು ಅನ್ನೋದು ತಪ್ಪಾಗ್ತದೆ. ಅಂದರೆ ಕಾಲ ಕೆಡಲಿಕ್ಕೆ ಕಾರಣ ಯಾರಾಗಿರ್ತಾರೆ? ವಿದ್ಯಾರ್ಥಿಗಳು ಗೌರವ ಕೊಡದೇ ಇರಲಿಕ್ಕೆ ಕಾರಣ ಯಾರಾಗಿರ್ತಾರೆ ಅಂತಂದ್ರೆ ಆ ಹೆಚ್ಚಿನ ಮಟ್ಟಿಗೆ ಪ್ರಾಧ್ಯಾಪಕನೇ ಆಗಿರ್ತಾನಂತ ಅನ್ನೋದು. ಎಲ್ಲವನ್ನೂ ಆತ ಪಡ್ಕೊಳ್ಬೇಕು, ಪಡ್ಕೊಂಡ ಮೇಲೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಕೊಡಬೇಕು ಅಂತ ಅನ್ನೋದು. ನಮ್ಮಲ್ಲಿ ಆ ಜ್ಞಾನ ಇತ್ತು ಅಂತಂದ್ರೆ ಆ ಸಂಸ್ಕಾರ ಇತ್ತು ಅಂತಂದ್ರೆ ವಿದ್ಯಾರ್ಥಿಗಳು ಸಹಜವಾಗಿನೇ ಗೌರವ ಕೊಟ್ಟೆ ಕೊಡ್ತಾರೆ. ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು ಇವತ್ತು ಏನಪ್ಪ ಒಂಥರ ಗೌರವ ಕೊಡಲಾರ್ದಂತ ವಿದ್ಯಾರ್ಥಿಗಳು ಇಲ್ಲ, ಬಹಳಷ್ಟು ಜನ ಅಲ್ಲಿಯೂ ಸಹಿತ ಅದಾರ, ಒಳ್ಳೆ ವಿದ್ಯಾರ್ಥಿಗಳು ಅದಾರ, ಈಗ ಒಳ್ಳೆ ಉಪನ್ಯಾಸಕರು ಅದಾರ, ಒಳ್ಳೆ ಶಿಷ್ಯಂದಿರು ಅದಾರ, ಗೌರವ ಕೊಟ್ಟೆ ಕೊಡ್ತಾರೆ. ಅದಕ್ಕೆ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಏನಾಗಿರ್ಬೇಕಂದ್ರೆ ಪರಸ್ಪರ ಕೊಡತಕೊಳ್ತಕ್ಕಂಥದ್ದು, ಇದು ಗೌರವ ಕೊಡೋದು ಗೌರವ ತಗೊಳ್ಳೋದು. ನಾ ವಿದ್ಯಾರ್ಥಿನ ಎಷ್ಟು ಪ್ರೀತಿ ಮಾಡ್ತೇನಲ್ಲ ಅಷ್ಟು ವಿದ್ಯಾರ್ಥಿ ನನಗೆ ಗೌರವ ಕೊಡ್ತಾನೆ. ಹೌದಿಲ್ಲ, ನಾನು ಮೊದಲು ಪ್ರೀತಿ ಕೊಟ್ಟು ಪ್ರೀತಿಯನ್ನು ಪಡ್ಕೊಳ್ಳೋದು, ಗೌರವ ಕೊಟ್ಟು ಗೌರವವನ್ನು ಪಡ್ಕೊಳ್ಬೇಕಾದಂಥ ಕಾಲ ಇದು.
0: ಸರ್, ಈಗ ವೃತ್ತಿಯಿಂದ ಪ್ರಾಧ್ಯಾಪಕರಾಗಿ ಈಗ ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನ ಹೊಂದಿದ್ದೀರಾ. ಒಂದು 30 ವರ್ಷಗಳ ಕಾಲ ಈ ಒಂದು ಉಪನ್ಯಾಸಕ ವೃತ್ತಿ ಯಾವ ರೀತಿ ಸಂತೃಪ್ತಿಯನ್ನ ತಂದುಕೊಟ್ಟಿದೆ ತಮಗೆ?
1: ಇದು ಈ ವೃತ್ತಿ ಒಳಗೆ ಬಹಳ ಅಂದ್ರೆ ಬಹಳ ನನಗೆ, ಯಾಕಂದ್ರೆ ನಾನು ಪ್ರಾರಂಭದಿಂದ ನಾನು ಹೇಳಿದೆ ನಿಮ್ಗೆ ಶಿಕ್ಷಕ ಆಗಲೇಬೇಕು ಅಂತೇಳಿನ ಒಂದು ಗುರಿಯನ್ನು ಇಟ್ಕೊಂಡು ಬಂದದ್ದು. ನನ್ನ ಆಸಕ್ತಿ ಪ್ರಕಾರ ನಾನು ಶಿಕ್ಷಕನಾದಾಗ 30 ವರ್ಷ ಕಲಿಸಿದಾಗ ನನಗೆ ಯಾವಾಗೂ ಇದು ಹಳೆದು ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ನನ್ನ ಆಸಕ್ತಿಯ ಕ್ಷೇತ್ರ ಇದು, ಶಿಕ್ಷಕ ಆಗಬೇಕು ಅಂತೇಳಿ ನಾನು ಏನು ಪಡ್ಕೊಂಡಿದ್ದಲ್ಲ, ನನಗೆ ಆಸಕ್ತಿಯ ಕ್ಷೇತ್ರ. ಹಿಂಗಾಗಿ 30 ವರ್ಷ ಕಲಿಸಿದ್ರು ನಾನು ನಿತ್ಯ ನೂತನ ಹೊಸದನ್ನೇ ಕಲಿಯೋದು, ಹೊಸದನ್ನು ಕಲಿತು ಹೊಸದನ್ನು ಪಾಠ ಮಾಡೋದು. ಪಾಠ ಒಂದೇ ಇದ್ರೂ ಈಗ ಶಬ್ದ ಮನಿ ದರ್ಪಣ ವ್ಯಾಕರಣ ಶುಷ್ಕ ಅಂತಾರೆ, ಏನಪ್ಪ ವ್ಯಾಕರಣ ಕಲಿಸ್ ಶುಷ್ಕ ಅಂತಾರೆ. ಆದ್ರೆ ಆ ವ್ಯಾಕರಣ ಕಲಿಯೋ ಹೊತ್ತಿನಾಗ ಒಂದೇ ಕಲಿಯೋದಿಲ್ಲ ನಾವು, ಅದ್ರ ಜೊತೆಗೆ ಮತ್ತೆ ಅನೇಕ ಪಠ್ಯಗಳನ್ನ ಅದಕ್ಕೆ ಪೂರಕವಾಗಿ ಕಲ್ಕೊಂಡು ನಾವು ಪಾಠ ಮಾಡ್ತಿರ್ತೇವೆ. ಪಾಠ ಮಾಡೋ ಹೊತ್ತಿನಾಗ ವಿದ್ಯಾರ್ಥಿಗಳಿಗೆ ಅನಿಸ್ಲಾರ್ದು ನಮಗ್ ಹೌದಲ್ಲ ಇದು ಕೊರತೆ ಆಯ್ತಲ್ಲ ಇವತ್ತಿನ ಪಾಠಕ್ಕೆ, ನನಗ ಇನ್ನು ಮುಂದೆ ಬರುವಾಗ ನಾನು ಇದನ್ನು ಪೂರ್ಣ ಮಾಡ್ಕೊಂಡು ಬರ್ಬೇಕಲ್ಲ ಪಾಠ ಅಂಥೇಳಿ ನಾವೇನ್ ಮಾಡ್ಕೊಂಡಿರ್ತೇವೆ, ಪೂರ್ವ ತಯಾರಿ ಮಾಡ್ಕೊಂಡು ಅಂದ್ರೆ 8 ವರ್ಷ ಕಲಿಸಿದ್ರು ನಾವು ಇನ್ನೂ ಅದಕ್ಕೆ ಸೇರಿಸ್ಕೊಳ್ತಾನೆ ಹೋಗ್ತಿರ್ತೇವೆ, ಹೊಸ ಹೊಸನ ಕೂಡಿಸ್ಕೊತಾನೆ ಹೋಗ್ತಿರ್ತೇವೆ. ಹೊಸ ಹೊಸನ ನಾವು ಕೂಡಿಸ್ಕೊಂಡು ಹೋಗೋ ಹೊತ್ತಿನಾಗ ಇದು ಹಳೇದು, ಇದು ಬೇಜಾರಾಯ್ತು, ಇದು ಬೋರ್ ಆಯ್ತು ಅಂತಕ್ಕಂಥ ಸಮಸ್ಯೆ ನನಗೆ ಎಂದೂ ಅದು ಹುಟ್ಟಲೇ ಇಲ್ಲ. ಹೊಸದನ್ನ ರೂಢಿಸ್ಕೊಳ್ಳೋದು, ಹೊಸ ಹೊಸದಾಗಿ ನಾವು ಪಾಠ ಮಾಡೋದು, ಇದನ್ನ ಮಾಡಿದಾಗ 30 ವರ್ಷ ಆದ್ರೂ ನನಗೆ ಸಂತೋಷನ ಕೊಟ್ಟಿತು, ಸಮಾಧಾನ ಕೊಟ್ಟಿತ್ತು ನನಗೆ.
0: ಸರ್, ಇನ್ನು ತಾವು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿ ಗುರುತಿಸಿಕೊಂಡ್ರು ಸಹ ನಿಮ್ಗೆ ಹೆಸರು ತಂದು ಕೊಟ್ಟದ್ದು ಅಂದ್ರೆ ತಮ್ಮ ಬರವಣಿಗೆ. ಬಾಲ್ಯದಲ್ಲಿ ಆಸಕ್ತಿ ಇತ್ತ ಸರ್ ಬರಿಬೇಕು, ಸಾಕಷ್ಟು ಓದ್ಬೇಕು, ಇನ್ನೇನು ಓದ್ಬೇಕು ಅಂತ ತಮ್ಗೆ?
1: ಬಾಲ್ಯದಿಂದನೂ ನನಗೆ ಆಸಕ್ತಿ ಇತ್ತು ಮೇಡಮ್. ಯಾಕಂದ್ರೆ ನಾನು PUC ಕಲಿಯೋತ್ನ ನನಗೆ ಏನಾಯ್ತು ಭಾಷೆಗಳನ್ನು ಕಲಿಯೋದು ಭಾಳ ಆಸಕ್ತಿ. ಅದು ಭಾಷಾ ದ್ವೇಷ ಅಲ್ಲ, ಈಗ ತೆಲುಗುದವ್ರಿಗೆ ಕಲಿತಾನು ಒಂದು 2-3 ಶಬ್ದ ಏನು ಮಾಡೋದು ತೆಲುಗು ಕಲಿಯೋದು, ಆಮೇಲೆ ಯಾರೋ ಲಂಬಾಣಿ ಜನಾಂಗ ಸೇರಿರಪ್ಪ ಅಂತಂದ್ರೆ ಅವ್ರು ಏನು ಮಾತಾಡ್ತಾರಪ್ಪ, ಊಟ ಆಯಿತು, ಬಾಟಿ ಕಾಲ್ದೋ ಕಾಯಿ ತಣ್ಣೋದು, ಅಂದರೆ ಏನೋ ಒಂದು ಹೊಸ ಹೊಸದನ್ನು ಕಲಿಬೇಕಂತ ಭಾಷೆಗಳನ್ನು ಕಲಿಯೋದು. ಆಮೇಲೆ ಮರಾಠಿ ನಮಗೆ ಗಡಿ ಭಾಗದಲ್ಲಿ ಇರೋದ್ರಿಂದ ಅಲ್ಲಿ ಸಾಕಷ್ಟು ಸಲ ಸಂಘರ್ಷಗಳಾಗ್ತಿದ್ವು, ಕನ್ನಡಕ್ಕೆ ಮತ್ತು ಮರಾಠಿಗೆ ಸಂಘರ್ಷಗಳು ಸಾಕಷ್ಟು ಆಗ್ತಿದ್ದು. ಆದ್ರೆ ನನಗೆ ಆ ಸಂಘರ್ಷ ಅಂಥೇಳಿ ಭಾಷಾ ದ್ವೇಷ ಬರಲಿಲ್ಲ, ಏನಂತಂದ್ರೆ ಭಾಷಾ ಪ್ರೀತಿನೇ ಬಂತು, ಮರಾಠಿ ಕಲಿಬೇಕು, ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಓದಬೇಕು, ತಿಳ್ಕೊಳ್ಬೇಕು ಅಂಥೇಳಿ. ಹಿಂಗಾಗಿ ಆ ಮರಾಠಿ ಸ್ನೇಹಿತರ ಜೊತೆ ಕೂಡಿ ನಾನು ಏನು ಮಾಡಿದೆ ಮರಾಠಿ ಭಾಷೆನೂ ಕಲಿತೆ. ಆಮೇಲೆ ಸಾಹಿತ್ಯ ಅಂದರೆ ಹೆಂಗಪ್ಪ ಅಂತಂದ್ರೆ ನಾನು ಸಣ್ಣ ಕವನಗಳನ್ನು ಬರೀತಿದ್ದೆ BA ಓದೋತ್ನಾಗ, ಸಣ್ಣ ಕವನ ಬರೆದು ಏನು ಮಾಡೋದು ಪ್ರಪಂಚ ಪತ್ರಿಕೆ ಕಳಿಸ್ಕೊಡ್ತಿದ್ದೆ, ಪಾಟೀಲ್ ಪುಟ್ಟಪ್ಪ ಅವ್ರದ್ದು ಪ್ರಪಂಚ ಪತ್ರಿಕೆ ಇತ್ತಲ್ಲ ಅದಕ್ಕೆ ಕಳಿಸ್ಕೊಡ್ತಿದ್ದೆ. ಆ ಸಣ್ಣ ಕವನಗಳು ಏನಾಗ್ತಿದ್ದವು ಪ್ರಪಂಚ ಪತ್ರಿಕೆಯೊಳಗೆ ಪ್ರಿಂಟ್ ಆಗಿದ್ವು, ಪ್ರಾರಂಭದ ಕವನಗಳು. ಆಮೇಲೆ ಈಗ ವಾಚಕರ ವಾಣಿ ವಿಭಾಗ ಬರ್ತಿತ್ತು ಸಂಯುಕ್ತ ಕರ್ನಾಟಕ, ಅವಾಗ ದೊಡ್ಡ ಪತ್ರಿಕೆ, ಅದಕ್ಕೆ ಕಳಿಸ್ಕೊಟ್ಟಾಗ ಅವು ಸಹಿತ ಪ್ರಿಂಟ್ ಆಗ್ತಿದ್ದು. ಅಂದ್ರೆ ನಾವು ಬರೆದದ್ದು ಪತ್ರಿಕೆಯೊಳಗೆ ಬಂದ್ಮೇಲೆ ಏನೋ ಒಂದ್ ರೀತಿ ಸಂತೋಷ, ಒಂದ್ ರೀತಿ ಆನಂದ ಆಗ್ತಿತ್ತು, ಸಂತೋಷ ಆಗ್ತಿತ್ತು. ಅದನ್ನ ನೋಡ್ಕೊಂಡು ನಾವು ಬರಿಬೇಕಲ್ಲ, ಇನ್ನೂ ಓದ್ಬೇಕಲ್ಲ, ಸಾಹಿತ್ಯ ಸೃಷ್ಟಿ ಮಾಡ್ಕೊಳ್ಬೇಕಲ್ಲ ಅಂತಕ್ಕಂಥ ಆಸಕ್ತಿ ಬರ್ತಿತ್ತು. ಹಿಂಗಾಗಿ ನಾನು ಬರವಣಿಗೆ ಕಡೆಗೂ ಗಮನ ಕೊಡುವಂಗ ಸಾಧ್ಯ ಆಯ್ತು.
0: ಸರ್, ಈಗ ಯಾವಾಗ್ಲೂ ಮೊದಲು ಓದಿದ್ದು ಮೊದಲು ಬರೆದಿದ್ದು ತುಂಬಾ ನೆನಪು ಉಳಿಯುತ್ತೆ ಸರ್, ಹಾಗಾಗಿ ತಾವು ಮೊದಲು ಓದಿದ್ದು ಯಾರ ಪುಸ್ತಕ ಹಾಗೇನೆ ಮೊದಲು ಬರೆದಿದ್ದು ಏನನ್ನ ಅಂತ ಏನಾದ್ರೂ ನೆನಪಿದೆಯಾ?
1: ನಾವು ಸಾಹಿತ್ಯದ ವಿದ್ಯಾರ್ಥಿಗಳು, ಅವಾಗ ಮೇಜರು ಮೈನರು ಅನ್ಸಲ್ ಸಬ್ಜೆಕ್ಟ್ ಇದ್ದವು. ಈಗ ಸಾಹಿತ್ಯ ಓದೋತ್ನಾಗ ಸಾಹಿತ್ಯ ಚರಿತ್ರೆ, ಆಮೇಲೆ ಕಾವ್ಯ ಮೀಮಾಂಸೆ, ಆಮೇಲೆ ಛಂದಸ್ಸು ರಗಳೆ ಇವೆಲ್ಲ ಕಾಮನ್ ಆಗಿ ಬರ್ತಿದ್ದು, ಪಾಠ ಮಾಡ್ತಿದ್ರು. ಆಮೇಲೆ ನಾನು ರಾಯ್ಬಾಗ್ ಕಾಲೇಜಲ್ಲಿ ಕಲಿತಿದ್ದೆ, ಆವಾಗ ಜ್ಯೋತಿ ಹೊಸೂರು ಅಂಥೇಳಿ ಜಾನಪದ ವಿದ್ವಾಂಸರು ಇದ್ದರು, ಬಹಳ ಕಟ್ಟುನಿಟ್ಟಾದ ವ್ಯಕ್ತಿತ್ವವ್ರದ್ದು, ಬಹಳ ಶಿಸ್ತಿನ ವ್ಯಕ್ತಿ ಅವರು, ನಮಗೆ ಪ್ರಿನ್ಸಿಪಾಲು ಆಗಿದ್ದರು ಮತ್ತು ಅವ್ರು ಪಾಠನೂ ಮಾಡ್ತಿದ್ರು. ಅವರು ನಮಗೆ ಪಾಠ ಮಾಡ್ತಕ್ಕಂಥ ಪಠ್ಯ ಯಾವುದು ಅಂತಂದ್ರೆ ಅಲ್ಲಂ ಪ್ರಭುವಿನ ವಚನಗಳನ್ನು ಪಾಠ ಮಾಡ್ತಿದ್ರು, ಅದನ್ನು ವೈಚಾರಿಕ ದೃಷ್ಟಿಯಿಂದ ಪಾಠ ಮಾಡ್ತಿದ್ರು. ಈಗ ವ್ಯಕ್ತಿತ್ವವನ್ನು ರೂಪಿಸ್ತಿದ್ರು ನಮಗೆ, ಅದು ಹೆಂಗೈತಿ ಹಂಗೆ ನಾವು ಕಲಿಯೋದಲ್ಲ, ವಿಚಾರ ಮಾಡಬೇಕು, ವೈಚಾರಿಕತೆನೆ ಒಂದು ಒಂದು ಏನಪ್ಪ ಒಂದು ವಚನ ಇತ್ತು ಅಂತಂದ್ರೆ ಆ ಪಾರಂಪರಿಕ ಯಾವ ರೀತಿ ಪಾಠ ಮಾಡ್ಕೊಂಡು ಬಂದಾರಲ್ಲ ಅದನ್ನೇ ಒಂದು ಪಾಠ ಮಾಡೋದಂತಲ್ಲ, ಮತ್ತು ನಾವು ಅದೇ ರೀತಿ ಕಲಿಯೋದಲ್ಲ, ಅದಕ್ಕೆ ಬೇರೆ ಬೇರೆ ಮುಖಗಳು ಇರ್ತಾವ, ಅದನ್ನು ಕಲಿಬೇಕು ಅಂಥೇಳಿ ಏನು ಮಾಡಿದ್ರು ಅಲ್ಲಮ್ಮನ ಪ್ರಭುಗಳನ್ನ ವೈಚಾರಿಕ ಅಲ್ಲ ಏನದು ಅಲ್ಲಮ್ಮನ ವಚನ ವೈಚಾರಿಕ ಪ್ರಜ್ಞೆ ತಿಂಗೇನೋ ಇತ್ತದು ಅದನ್ನು ಪಾಠ ಮಾಡ್ತಿದ್ರು. ಅದು ನನಗೆ ಅವ್ರ ಪಾಠ ಮತ್ತು ಅಲ್ಲಮ್ಮ ಪ್ರಭುವಿನ ವಚನಗಳು ಅದ್ರ ಜೊತೆಗೆ ಇಡೀ ವಚನ ಸಾಹಿತ್ಯ ಅದ್ರ ಜೊತೆಗೆ ಬಸವಣ್ಣ ಅಲ್ಲಮ್ಮ ಪ್ರಭುದೇವ ಅಕ್ಕಮಹಾದೇವಿ ಸಿದ್ದರಾಮಯ್ಯ ಇವರು ವೈಚಾರಿಕ ಪ್ರಜ್ಞೆ ಅಂದರೆ ಒಂದು ಪರಂಪರೆಗೆ ವಿರುದ್ಧವಾಗಿ ಮಾನವೀಯ ದೃಷ್ಟಿಕೋನ ಯಾವ ರೀತಿಯಲ್ಲಿ ಬಿತ್ತುತ್ತಿದ್ರು ಬೆಳೀತಿದ್ರು ಸಣ್ಣ ಸಣ್ಣ ಮಾತುಗಳ ಮೂಲಕ ಅವ್ರು ಯಾವ ರೀತಿಯಾಗಿ ಸಮಾಜವನ್ನು ಜಾಗೃತ ಮಾಡಿದ್ರು ಅನ್ನೋದು ನನಗೆ ಬಹಳ ಮುಖ್ಯ ಆಯಿತು. ಆ ಜ್ಯೋತಿ ಹೊಸೂರವರ ಪಾಠ ಆಮೇಲೆ ಅಲ್ಲಮ್ಮ ಪ್ರಭುವಿನ ವಚನಗಳು ಅವ್ರು ಮಾಡಿದಂಥದ್ದು ನನಗೆ ಹೆಚ್ಚು ಆ ಸಂದರ್ಭದೊಳಗೆ ನೆನಪಾದದ್ದು.
0: ಸರ್, ಇನ್ನು ತಾವು ಅನುವಾದ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಸಾಧನೆಯನ್ನ ಮಾಡ್ತೀರಾ. ಈಗ ಏನಾದರೂ ಯಾರಾದರೂ ಬರೆದಂತಹ ಒಂದು ಕೃತಿಯನ್ನ ನಾವು ಅನುವಾದ ಮಾಡಬೇಕು ಅಂದ್ರೆ ಅಲ್ಲಿ ಭಾವಕ್ಕೆ ಧಕ್ಕೆಯಾಗಬಾರದು, ಆ ರೀತಿಯಾಗಿ ನಮ್ಮ ಮಾತೃಭಾಷೆಗೆ ಅದನ್ನ ನಾವು ಅನುವಾದ ಮಾಡಬೇಕಾಗತ್ತೆ. ಅದು ಅನುವಾದ ಯಾವ ರೀತಿ ಮಾಡ್ತಾ ಇದ್ರಿ ಅಂತ ಸರ್?
1: ಮೇಡಮ್, ನಾನು ಹೇಳಿದೆ ನಿಮ್ಗೆ ಭಾಷೆಗಳನ್ನು ಕಲೀಲಿಕ್ಕೆ ಹೆಚ್ಚು ನನಗೆ ಆಸಕ್ತಿ ಇತ್ತು. ಮರಾಠಿ ನಾನು ಕಲ್ತಿದ್ದೆ, ಕಾಗವಾಡದಲ್ಲಿ ಇದ್ದೆ, ಪಿ ಯು ಸಿ ಫಸ್ಟ್ ಇಯರು ಸೆಕೆಂಡ್ ಇಯರು ಆಮೇಲೆ ಬಿ ಎ ಫೈನಲ್ ಇಯರ್ಗೆ ನಾನು ಕಾಗವಾಡಕ್ಕಿದ್ದೆ. ಹಾಸ್ಟೆಲ್ ಒಳಗಿದ್ದಾಗ ಮರಾಠಿನ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೆ ನಾನು. ಆಮೇಲೆ ಅಲ್ಲಿ ಲಾವಣಿಗಳನ್ನು ಕೇಳೋದು, ಆಮೇಲೆ ಮರಾಠಿ ಸಿನಿಮಾ ನೋಡೋದು, ಇವುಗಳ ಮೂಲಕವಾಗಿ ನನಗೆ ಮರಾಠಿ ಸ್ವಲ್ಪ ಅರ್ಥ ಆಗ್ತಿತ್ತು. ಚೆನ್ನಾಗಿ ಮಾತಾಡಲಿಕ್ಕೆ ಅವ್ರೇನು ಮಾತಾಡ್ತಾರಪ್ಪ ಅಂತೇಳಿ ಅರ್ಥ ಆಗ್ತಿತ್ತು. ಆಮೇಲೆ ನಮ್ಮ ಅಜ್ಜ ಒಬ್ಬರು ಇದ್ದರು, ಸಾಂಗ್ಲಿ ಸಂಸ್ಥಾನ ಇದ್ದವಾಗ, ಇನ್ನು ಸ್ವಾತಂತ್ರ್ಯ ಬರುತ್ತ ಮೊದಲು, ಆವಾಗ ಸಾಂಗ್ಲಿ ಸಂಸ್ಥಾನೊಳಗೆ ಪೊಲೀಸ್ ಅಂತಿದ್ರು. ಅವರು ರಜೆ ಇದ್ದ ಟೈಮ್ದಾಗ ತೀರ್ಥಳಕ್ಕೆ ಬರ್ತಿದ್ರು, ನಾವು ರಜೆ ಇದ್ದಾಗ ಟೈಮ್ ಸೂಟಿ ಇದ್ದಾಗ ಸ್ಕೂಲ್ ಸುಟ್ಟಿದ ತೀರ್ಥಳಕ್ಕೆ ಹೋಗ್ತಿದ್ದೀವಿ. ಅವ್ರು ಅವಾಗ ನಮಗೆ ಜ್ಯೋತಿರಾವ್ ಫುಲೆ ಅವ್ರದ್ದು ಮರಾಠಿ ಪುಸ್ತಕಗಳನ್ನು ಓದಿ ಕನ್ನಡ ಒಳಗೆ ಅರ್ಥ ಹೇಳ್ತಿದ್ರು. ಅವ್ರು ಮರಾಠಿ ಓದೋರು, ನಾವು ಮುಂದೆ ಕುಂತಿರ್ತಿದ್ದೀವಿ, ಮರಾಠಿ ಓದೋರು ಓದಿ ಕನ್ನಡದಾಗ ಅರ್ಥ ಹೇಳೋರು. ಮತ್ತು ನನಗೆ ಮರಾಠಿ ಬಗ್ಗೆ ಹೆಚ್ಚು ಆಸಕ್ತಿನೂ ಇರ್ತಿತ್ತು, ಯಾಕಂದರೆ ಬಾಬಾ ಸಾಹೇಬರ ಭಾಷೆ ಮರಾಠಿ, ಜ್ಯೋತಿರಾವ್ ಫುಲೆ ಅವ್ರ ಮರಾಠಿ, ಸಾವಿತ್ರಿ ಫುಲೆ ಅವ್ರ ಭಾಷೆ ಮಾತೃಭಾಷೆ ಮರಾಠಿ, ಹಿಂಗೆ ಆಸಕ್ತಿ ಇರೋದ್ರಿಂದ ಅವಾಗಿಂದ ನನಗದು ಒಂದು ಭಾಷೆಯನ್ನು ಹೆಂಗೆ ತುರ್ಜಮೆ ಮಾಡೋದು, ಅವ್ರು ಓದ್ತಿದ್ರು ಹೇಳ್ತಿದ್ರು, ಓದ್ತಿದ್ರು ಹೇಳ್ತಿದ್ರಲ್ಲ, ಹೆಂಗೆ ಅದನ್ನು ಗ್ರಹಿಸ್ಕೊಳ್ಳೋದು, ಗ್ರಹಿಸ್ಕೊಂಡದ್ದನ್ನು ನಾವು ತಿಳಿಸಿ ಹೇಳೋದು, ನಮ್ಮ ಭಾಷೆ ಒಳಗೆ ಹೇಳೋದು, ಅದು ನನಗೆ ಆ ಸಂದರ್ಭ ಒಳಗೇ ಅದೊಂದು ರೀತಿ ಬೀಜ ಬಿದ್ದಂಗೆ ಆಗಿತ್ತು ಏನೋ ಅಂತ ಈಗ ನನಗೆ ಅನಿಸ್ತದೆ. ಅದು ಹಿಂಗೆ ಆದ ಟೈಮ್ ಒಳಗೆ ನಾನು ಕಾಲೇಜಿಗೆ ಉಪನ್ಯಾಸಕನ್ ಸೇರಿದ್ಮೇಲೆ ಅವರು ನನಗೆ ಮರಾಠಿ ಪುಸ್ತಕ ಕೊಟ್ಟರು, ಜ್ಯೋತಿರಾವ್ ಫುಲೆ ಅವ್ರ ಪುಸ್ತಕ ಕೊಟ್ಟರು, ಆಮೇಲೆ ಸಾವಿತ್ರಿ ಫುಲೆ ಅವ್ರ ಪುಸ್ತಕ ಕೊಟ್ಟರು. ಅದನ್ನು ಓದಿದಂಗೆ ನನಗೆ ಅರ್ಥ ಆಗ್ಲಾಕತ್ತು. ಅರ್ಥ ಆಯಿತು. ಮತ್ತು ನಾವು ನಿಮ್ಮ ವರ್ಗದವರು ದಲಿತರು ಅಂದರೆ ನಮ್ಮ ನೋವು, ನಮ್ಮ ಕಷ್ಟ, ನಮ್ಮ ಅಸ್ಪೃಶ್ಯತೆ, ಜಾತೀಯತೆ, ಇದಕ್ಕೆ ಉತ್ತರ ಕೊಟ್ಟವ್ರು ಯಾರಪ್ಪ, ಒಂದು ರೀತಿ ತವಕದಿಂದ ಹುಡುಕಾಡ್ತಕ್ಕಂಥ ಮನಸ್ಸು ನಮ್ಮದು. ಅಂದರೆ ಆವಾಗ ಜ್ಯೋತಿರಾವ್ ಫುಲೆಯವರು ಏನು ಕೆಲಸ ಮಾಡಿದ್ರಪ್ಪ, ನಮ್ಮ ಸಲುವಾಗಿನ ದುಡಿದ್ರಲ್ಲ. ಬಸವನ 12ನೇ ಶತಮಾನದಾಗ ಬಸವಣ್ಣನ ವಚನ ಓದಿದ್ದೀವಿ, ಅಲ್ಲಮ್ಮ ಪ್ರಭುವಿನ ವಚನ ಓದಿದ್ದೀವಿ, ನಮಗೆ ಸಮಾನತೆಗಳನ್ನು ತಂದು ಕೊಡಲಿಕ್ಕೆ ಬಸವಣ್ಣ ಪ್ರಯತ್ನ ಮಾಡಿದ್ರು. ಅದರ ನಂತರದಲ್ಲಿ ಜ್ಯೋತಿರಾವ್ ಫುಲೆ ಅವರು ಇಷ್ಟೆಲ್ಲ ಕೆಲಸ ಮಾಡ್ಯಾರಲ್ಲ, ಅದು ಮರಾಠಿ ಒಳಗೆ ಐತಲ್ಲ, ಅದು ಕನ್ನಡಕ್ಕೆ ಬರಬೇಕಲ್ಲ, ಕನ್ನಡದೊಳಗೆ ಇಲ್ಲಲ್ಲ, ಅದು ಸಾವಿತ್ರಿ ಫುಲೆ ಅವ್ರ ಕನ್ನಡ ಇಲ್ಲ, ಮರಾಠಿ ಒಳಗೆ ಅಷ್ಟೇ ಅದಾರ ಅಂಥೇಳಿ ನಾವು ಆಲೋಚನೆ ಮಾಡಿ ಏನು ಮಾಡಿದೆ, ಅದನ್ನು ಮರಾಠಿ ಇದ್ದದ್ದು ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಕತ್ತೆ. ಅದನ್ನು ಅನುವಾದ ಮಾಡಿ ತಕ್ಷಣ ಇದ್ರು ಅದು ಸರಿಯಾಗಿ ಅರ್ಥ ಬಂದೈತಿ ಇಲ್ಲೋ ಅಂತ ನಾವು ತಿಳ್ಕೊಬೇಕಾದಾಗ ಏನು ಮಾಡ್ತಿದ್ದೆ, ನಮ್ಮಲ್ಲಿ ಐನಾಪುರ ಒಳಗೆ ನನಗಿಂತ ಇವರು ಹಿಂದಿ ಉಪನ್ಯಾಸಕರಿದ್ದರು, ಅವರು ಮರಾಠಿ ಬರ್ತಿತ್ತು. ಆಮೇಲೆ ಇವರು ನಮ್ಮ ಮೇಡಮ್ ಅವರು, ಪ್ರಭಾ ಮೇಡಮ್ ಅವರು, ಇವ್ರದ್ದು ಮಾತೃಭಾಷೆ ಮರಾಠಿ. ನಾನು ಅನುವಾದ ಮಾಡಿದ ಮೇಲೆ ಇವ್ರಿಗೆ ತೋರಿಸಿದ್ದೆ. ಆಮೇಲೆ ಒಂದು ಅನುವಾದ ಮಾಡ್ಕೋತ ಕುಂತಾಗ ಯಾವುದೋ ಒಂದು ಶಬ್ದಕ್ಕೆ ನನಗೆ ಅರ್ಥ ಡಿಕ್ಷನರಿ ಒಳಗೆ ಸಿಗ್ಲಿಕ್ಕಂದ್ರೆ ಮೇಡಮ್ ಅವ್ರನ್ನ ಕೇಳ್ತಿದ್ದೆ. ಡಿಕ್ಷನರಿ ಒಳಗೆ ಸಿಗ್ಲಾರ್ದು ಅರ್ಥ ಇವರ ಪ್ರಭಾ ಅವ್ರ ಕಡೆ ಸಿಗ್ತಿದ್ದವು, ಯಾಕಂದ್ರೆ ಮಾತೃಭಾಷೆ ಮರಾಠಿ ಇರ್ತಿತ್ತು. ಆಮೇಲೆ ಆಡು ಭಾಷೆನ ಮಾತಾಡ್ತಿದ್ರು ಅವರು, ಆಡು ಭಾಷೆ ಇದ್ರೊಳಗೆ ಡಿಕ್ಷನರಿ ಒಳಗೆ ಇರೋದಿಲ್ಲ, ಅಂದ್ರೆ ಇವರು ನನಗೆ ಅರ್ಥ ಹೇಳ್ತಿದ್ರು, ಇಲ್ಲ ಇದು ಹಿಂಗೈತಿ ಅಂತೇಳಿ. ಅಂದ್ರೆ ಇವ್ರ ಮೂಲಕವಾಗಿ ನನ್ನ ಅನುವಾದ ಒಂದು ಹಂತಕ್ಕೆ ಬರ್ತಿತ್ತು. ಆಮೇಲೆ ಇಡೀ ಪುಸ್ತಕವನ್ನೆಲ್ಲ ರೆಡಿ ಆದ್ಮೇಲೆ ಸುರೇಖಾ ಸೆಂಡಿಗೆ ಅಂತೇಳಿ ಇರ್ತಿದ್ರು ಅವರು, ಯಾಕಂದ್ರೆ ಪಾಠ ಅವರು ಪಾಠ ಮಾಡ್ತಿದ್ರು, ನಾನು ಮಾಡ್ತಿದ್ದೆ. ಪಾಠ ಮುಗಿದ ಮೇಲೆ ಎರಡ್ಮೂರು ತಾಸು ಇನ್ನೂ ಕೂಡಿರ್ಬೇಕಲ್ಲ ಕಾಲೇಜ್ ಒಳಗೆ, ಟೈಮ್ ಆಗುತ್ತೆ ನನಗೆ 5 ಗಂಟೆ ತಗ ಕೂಡಿರ್ಬೇಕಲ್ಲ. ಅವಾಗ ಏನು ಮಾಡ್ತಿದ್ದೀವಿ, ನಾನು ಅದನ್ನು ಅನುವಾದ ಮಾಡಿದ್ದನ್ನು ಅವ್ರ ಮುಂದೆ ಓದ್ತಿದ್ದೆ, ಅವ್ರು ಮರಾಠಿ ಇಟ್ಕೊಳ್ತಿದ್ರು, ನಾನು ಕನ್ನಡ ಓದ್ತಿದ್ದೆ. ಓದೋವಾಗ ಅವ್ರು ಏನು ಮಾಡ್ತಿದ್ರು ಹೇಳ್ತಿದ್ರು, ಇಲ್ಲ ಸರ್ ಇದು ಹಿಂಗೈತಿ, ಹಿಂಗ್ ಮಾಡ್ರಿ ಅಂತ ಹೇಳ್ತಿದ್ರು. ಅಂದಾಗ ಇವರಿಬ್ರು ಅಂದ್ರೆ ನಮ್ಮ ಪ್ರಭಾ ಬೊರ್ಗಾಂವ್ಕರ್ ಮೇಡಮ್ ಅವ್ರದಿಂದ ಸೆಂಡಿಗೆ ಮಾಡೋದ್ರಿಂದ ನಾನು ಅನುವಾದ ಕ್ಷೇತ್ರ ಒಳಗೆ ಗಟ್ಟಿಯಾಗಿ ನಿಲ್ಲಕ್ಕೆ ನನಗೆ ಹೆಚ್ಚು ಅನುಕೂಲ ಆಯ್ತು, ಸಹಕಾರಿ ಆಯ್ತು ಅಂತೇಳಿ ನಾನು ಈ ಸಂದರ್ಭ ಒಳಗೆ ಅವರನ್ನು ನೆನಪು ಮಾಡ್ಕೊಳ್ತೇನೆ. ನೋಡು,
0: ಖಂಡಿತ ಸರ್. ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಪ್ರಾಂಶುಪಾಲರು, ಹಾಗೆಯೇ ಸಾಹಿತಿಗಳು, ಲೇಖಕರು, ಅನುವಾದಕರು ಆದಂತಹ ಡಾಕ್ಟರ್ ಜೆಪಿ ದೊಡ್ಮನಿಯವರು. ಇವರೊಂದಿಗಿನ ಸಂದರ್ಶನವನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈನ ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕಿ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ

ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

ಇದುವರೆಗೂ ಕೇಳಿದ್ರಿ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಕಾರ್ಯಕ್ರಮ ಮಹಿಳಾ ವೇದಿಕೆ. ನಾನು ನಿಮ್ಮೊಂದಿಗೆ ಅನುಪಮಾ. ಇಂದು ಮತ್ತೊಮ್ಮೆ ನಮ್ಮೊಂದಿಗೆ ಶ್ರೀಮತಿ ಅನ್ನಪೂರ್ಣ ಅಂಗಡಿಯವರು. ನಮಸ್ಕಾರ ಮೇಡಮ್, ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ.
1: ನಮಸ್ಕಾರ.
0: ಈಗ ಮೇಡಮ್, ನೀವು ಲಲಿತಾ ಸಹಸ್ರನಾಮನ, ವಿಷ್ಣು ಸಹಸ್ರನಾಮನ, ಮತ್ತೆ ಈ ಸೌಂದರ್ಯ ಲಹರಿನ, ಯಾವುದೇ ಒಂದು ಸಂಸ್ಕೃತ ಶ್ಲೋಕನೇ ಆಗ್ಲಿ ಇಷ್ಟು ಸುಲಲಿತವಾಗಿ ಹೇಳ್ತಿರಲ್ಲ, ಇದಕ್ಕೆ ಪ್ರೇರಣೆ ಯಾರು ಅಂತ?
1: ಪ್ರೇರಣೆ ಅಂದ್ರೆ ನಮ್ಮ ಮನ್ಯಾಗ ಸ್ವಲ್ಪ ನಮ್ಮ ತಂದೆ ತಾಯಿ ಬಹಳ ದೈವ ಭಕ್ತರದಾರೆ. ಮೊದ್ಲಿಂತರು ಅವ್ರ ಮನೆ ನಮ್ಮ ಮನ್ಯಾಗ ವಾತಾವರಣನೇ ಇತ್ತು ನಮ್ಮ ತಂದೆ ತಾಯಿ ಮಾಡೋದ್ರೊಳಗ. ಅದು ವಾತಾವರಣ ಇದ್ದ ಕೂಡಲೇ ನಮಗೂ ಸ್ವಲ್ಪ ಬರ್ತದ, ಅದು ನಮ್ಮ ತಂದೆಯವ್ರು ಬಹಳ ದೇವಿ ಆರಾಧಕರಿದ್ರೆ ನಮಗೆ ಅದು ಬಂದ್ಬಿಡ್ತದೆ. ಮೊದ್ಲಿಂತ ಸಣ್ಣಂದಿರ್ತ ನಾನು ಸ್ವಲ್ಪ ಸ್ಕೂಲ್ನಾಗ ಇದ್ದಾಗನು ಆತು ಎಲ್ಲ ದೇವರು, ಸೋಮವಾರ ದಿನ ಈಶ್ವರ ದೇವ್ರ ಗುಡಿಗೆ ಹೋಗುದು, ಅಲ್ಲಿ ಭಜನೆ ಮಾಡೋದು. ಮಂಗಳವಾರ ದಿನ ದೇವಿ ಗುಡಿಗೆ ಹೋಗುದು, ಅಲ್ಲಿ ಭಜನೆ ಮಾಡೋದು. ಬುಧವಾರ ದಿನ ಗಣಪತಿ ಗುಡಿಗೆ ಹೋಗುದು, ಗುರುವಾರ ದಿನ ರಾಯರ ಗುಡಿಗೆ ಹೋಗುದು. ಹಿಂಗೆಲ್ಲ ಒಟ್ಟು ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ನಮ್ದು. ಒಂದು ನಾಲ್ಕೈದು ಮಂದಿ ಫ್ರೆಂಡ್ಸ್ ಕೂಡ ಹೋಗೋದು, ಎಲ್ಲ ಕಡೆ ಭಜನೆ ಮಾಡೋದು, ಹಿಂಗೆ ಅನ್ಬೇಕು ದೇವ್ರದ್ದು ಅನ್ನೋದು. ಒಟ್ಟು ಯಾವ್ದೋ ಆತು ಎಲ್ಲ ಕಡೆ ಹೋಗ್ತಿದ್ವಿ. ಹೋದ್ಮೇಲೆ ನಂಗೆ ಸ್ವಲ್ಪ ಸಣ್ಣದಿರ್ತ ಹಾಡೋದು ಇದು ಭಾಳ ನಂಗೆ ಅದು ಇದಾಗ್ಬಿಟ್ಟದು, ಪ್ರಾಕ್ಟೀಸ್ ಆಗ್ಯದ. ಅಂದ್ಕೊಳ್ಳೆ ಮನ್ಯಾಗ ಅದ ಈಗಾದ್ರೂ ನಾವು ಅದ್ರ ಲಲಿತಾ ಸಹಸ್ರನಾಮ ಅನ್ಬೇಕಂತಂದ್ರೆ ನಾವು ಒಂದ್ ಸರ್ತ ಅಲ್ಲಿ ನಮ್ಮ ನಗರದ ಒಂದು ಗುಡಿ ಅದ, ಅಲ್ಲಿ ಹೋದಾಗ ಯಾರೋ ಒಬ್ರು ಮುತ್ತೈದು ಬಂದು ಒಂದಿಷ್ಟು ಬುಕ್ ಕೊಟ್ಟೋದ್ರು ನಮ್ಗೆ ಲಲಿತಾ ಸಹಸ್ರನಾಮ. ಅದಕ್ಕೆ ಮಸ್ತಾಗೆಲ್ಲ ಕೊಡ್ತಾರಲ್ಲಿ, ಕೊಟ್ಟದ್ದು ಯಾರಿಗೆ ಬೇಕಾದವ್ರು ಕೊಡ್ರಿ ಅಂತ ಹೇಳಿದ್ರು. ನಾವು ಕುಂಕುಮ ಹಚ್ಕೊಂಡು ಎಲ್ಲರೂ ಒಂದೊಂದು ತಗೊಂಡ್ವಿ. ಖರೆ ಎಲ್ಲರೂ ತಗೊಂಡು ಸುಮ್ಮನೆ ಕೂತ್ ಬಿಟ್ರು. ಆಮೇಲೆ ಅದನ್ನ ನಾನು ಎಷ್ಟು ನಾಮೆ ವಿಚಾರ ಮಾಡಿದೆ, ಇದನ್ನೇನು ಏನದಾರ ನೋಡೋಣ ತಡಿ ಇದನ್ನ ತಿಳ್ಕೊಂಡು ಆ ಬುಕ್ ತೆಗೆದೆಲ್ಲ ನೋಡಿದೆ. ನೋಡಿ ಆಮೇಲೆ ಒಂದು ಕ್ಯಾಸೆಟ್ ತರಿಸಿದೆ, ಅದು ಹೆಂಗಂತಾರ, ಹೆಂಗ ಅನ್ಬೇಕು, ಇದನ್ನ ಇದ್ರ ಶಕ್ತಿ ಏನು, ಎಲ್ಲ ಯೂಟ್ಯೂಬ್ನಾಗ ತೆಗೆದಿದ ಅಂದ್ರೆ ಏನೇನಾಗ್ತದೆ ಎಲ್ಲ ತೆಗೆದ್ ನಾ ಅದು ವಿಚಾರ ಮಾಡಿ ಆಮೇಲೆ ಅದನ್ನ ಅನ್ಲಿಕ್ಕೆ ಶುರು ಮಾಡಿದೆ. ಮನೆಯೊಳಗೆ ಒಂದೆರಡು ಸರ್ತಿ ಹಂಗ ಅನ್ಕೋತ ಇದ್ದೆ. ಆಮೇಲೆ ಗುಡಿಗೆ ಹೋಗಿ ಗುಡಿಯೊಳಗೆ ಅಂದ್ರೆ ಭಾಳ ಚಲೋ ಅದ ಅಂತ ಹೇಳಿ ಒಂದು ಫಸ್ಟ್ ವೈಬ್ರೇಷನ್ ಆಗ್ತದ ಅಂತ ಗುಡಿಯೊಳಗೆ ಅಂದ್ರೆ ಅದು. ಅದಕ್ಕೆ ಅಲ್ಲಿ ಹೋಗಿ ನಾನು ಕುತ್ಕೊಂಡು ನನ್ನ ಪೂರ್ತಿಯಾಗಿ ನಾ ಅಷ್ಟ ಅಂತಿದ್ದೆ, ಶುಕ್ರವಾರ ಮಂಗಳವಾರ. ಆಮೇಲೆ ನಾವು ಅನ್ನೋದು ನೋಡಿ ಆಮೇಲೆ ಅವ್ರು ಯಾರ್ಯಾರು ಇಸ್ಕೊಂಡಿದ್ರಲ್ಲ ಆಂಟಿ ನೀವೇನಂತೀರಿ ನಮಗೂ ಹೇಳ್ಕೊಡ್ರಿ ಅಂತ ಅವ್ರು ಬರ್ಲಿಕ್ಕತ್ತರು. ಅವ್ರು ಬಂದ್ಮೇಲೆ ಎಲ್ಲರೂ ಕೂಡಿ ಒಂದು ಗ್ರೂಪ್ ಆಗಿ ಡೈಲಿ ಅವ್ರಿಗೂ ಹೇಳ್ಕೊಡಕತ್ತೆ. ಆಮೇಲೆ ನಾವು ಅನ್ಲಿಕ್ಕತ್ತೀವಿ ಅಲ್ಲಿ ಅನ್ಕೋತ ಅನ್ಕೋತ ನಂಗೆ ರೂಢಿ ಆಗಿಬಿಡ್ತು. ಆಮೇಲೆ ಮನೆಯೊಳಗೆ ಅದು ಕ್ಯಾಸೆಟ್ ಹಾಕೊಂಡು ಕೆಲಸ ಮಾಡ್ಬೇಕಾರೆಲ್ಲ ನಾನು ಅದನ್ನ ಅನ್ಕೋತನ ನೋಡ್ಕೋತೇ ಇರ್ತಿದ್ದೆ, ಕೇಳ್ಕೋತಾನೆ ಇರ್ತಿದ್ದೆ. ಹಿಂಗಾಗಿ ಅದು ಭಾರಟ್ ಆಗ್ಬಿಟ್ಟಿದೆ ನನಗೆ ಬರ್ತೈತೆ. ಆಮೇಲೆ ಫಸ್ಟ್ ಏನಪ್ಪ ಅಂದ್ರೆ ಶ್ರದ್ಧೆ ಬೇಕು, ನಿಷ್ಠೆ ಬೇಕು, ಅನ್ಬೇಕಂದ್ರೆ ಇಂಟ್ರೆಸ್ಟ್ ಬೇಕು ಮನುಷ್ಯಾಗ. ಈಗ ನೀವು ಕಲಿಬೇಕಂದ್ರೆ ಅದನ್ನ ಹೆಂಗಾದ್ರೂ ಮಾಡಿ ತ್ರಾಸಾದ್ರೂ ಕಲಿತಾರೆ, ಅದು ಬೇಕು ಫಸ್ಟ್. ನಿಷ್ಠೆ ಬೇಕು, ಶ್ರದ್ಧೆ ಬೇಕು, ಅದಿದ್ರೆ ನೀವು ಯಾವ್ದು ಎಂತ ಟಫ್ ಇದ್ರೂ ಕಲಿತಾರೆ.
0: ಈಗ ಈ ಲಲಿತಾ ಸಹಸ್ರನಾಮ ಮತ್ತು ಸೌಂದರ್ಯ ಲಹರಿನ ಬಹಳಷ್ಟು ಜನ ಕೇಳ್ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ತಮ್ಗೆ ಸಂತೃಪ್ತಿ ಅನ್ನೋದಿದೆಯಾ?
1: ಸಂತೃಪ್ತಿ ಅನ್ನೋದು ನಾ ಹೇಳ್ಕೊಟ್ಟ ಸಂತೃಪ್ತಿ ಇಲ್ಲ ನನಗೆ, ಅವ್ರು ಕಲಿತಾರಲ್ಲ ಅಂತ ಸಂತೃಪ್ತಿ ಇಲ್ಲ ನನಗೆ. ಅವ್ರ ಮುಖದ ಮೇಲೆ ಅದು ಬಹಳ ಖುಷಿ ತರ್ತದಲ್ಲ, ಆಂಟಿ ನೋಡ್ರಿ ನಾವ್ ಹಿಂಗ ಹೇಳಕತ್ವಿ ಅಂತ ಹೇಳ್ತಾರಲ್ಲ, ಅದು ಅವ್ರ ಮೇಲೆ ಏನು ಮುಖದ ಮೇಲೆ ನಗುವುದಲ್ಲ ಅದು ಬಹಳ ಖುಷಿ ಆಗ್ತೈತೆ ನನಗೆ. ಇವ್ರು ಕಲಿತಾರಲ್ಲ ಪಾಪ ಅಂದ್ರೆ ಇದ್ರಿಂದ ಮೇಲೆ ಕಲಿತರು ಖುಷಿ ಆದ್ರಲ್ಲ, ಇವರು ಬಹಳ ಖುಷಿಯಲ್ಲೇ ಹೇಳ್ತಾರ ಅವ್ರು, ನೀವು ನಮ್ಗೆ ಹೇಳ್ಕೊಟ್ರಿ ಬಹಳ ಖುಷಿ ಆಯ್ತ್ರಿ ನಾವು ಕಲಿತೀವಿ ಈಗ ಇನ್ನೂ ನಮ್ಗೆ ಹೇಳ್ಕೊಡ್ರಿ ಅಂತ ಹೇಳಿ ನನಗೂ ಉತ್ಸಾಹ ಮಾಡ್ತಾರ ಅವ್ರು. ಮತ್ತೇನಿದ್ರೆ ಹೇಳ್ರಿ ನಾವು ಕಲಿತೇವೆ ಇನ್ನು ಅಂತ ಹೇಳ್ಕೊಂಡು ಕಲಿಯೋರು ಯಾರು ಇರ್ತಾರಲ್ಲ ಅಂಥವ್ರಿಗೆ ಹೇಳ್ಕೊಡೋರಿಗೆ ಬಹಳ ಖುಷಿ ಆಗ್ತದೆ, ಕಲಿಯೋ ಇಂಟ್ರೆಸ್ಟ್ ಇದ್ದವ್ರಿಗೆ. ಹಿಂಗಾಗಿ ಅವ್ರು ಲಘು ಕಲಿತರು, ಅವ್ರು ಹೇಳ್ಕೊಟ್ಟೆ ನಾನು. ನನಗೂ ಒಂದು ಅವ್ರು ಕಲ್ತಾರ ಅನ್ನೋದು ಖುಷಿ ಅದ, ಅವ್ರನ್ನ ನಾ ಕಲಿಸೋಣ ಅನ್ನೋದು ಒಂದು ಖುಷಿ ಅದ. ಆ ಖುಷಿಗೂ ನಂಗೆ ಭಾಳ ಅವ್ರು ಸನ್ಮಾನ ಗಿನ್ಮಾನ ಮಾಡಿ ನನಗೆ ಭಾಳ ಗೌರವ ಕೊಟ್ಟಾರ. ಖರೆ ಇಲ್ಲಿ ಜನ ಅಂತರು ಬೆಳಗಾವ್ ಮಂದಿ ನಂಗೆ ಭಾಳ ರೆಸ್ಪೆಕ್ಟ್ ಕೊಟ್ಟಾರ ಅದ್ರಲ್ಲಿ. ನಾ ಇದ್ರ ಎರಡನೇ ದುಸರ ಮಾತೇ ಇಲ್ಲ. ಈಗಾದ್ರೂ ಅವ್ರು ಹೇಳ್ತಾರೆ ಹೋಗ್ಬೇಡ್ರಿ ನಮ್ಮನ್ ಬಿಟ್ಟು ಹೋಗ್ಬೇಡ್ರಿ ಇನ್ನೂ ಹೇಳ್ಕೊಡ್ರಿ ಆಂಟಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಷ್ಟು ಒಂದು ಒಳ್ಳೇದು ನನಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ನನಗೆ ಬೆಳಗಾವದಾಗ. ಇಲ್ಲಿ
0: ಈಗ ಅದೇ ಪ್ರಶ್ನೆ ಬರ್ತಾ ಇದ್ದೀನಿ ಮೇಡಮ್. ಈಗ ನೀವು ಬೆಳಗಾವಿಗೆ ಬಂದು ಕೆಲವರಿಗೆ ತಾಯಿಯಾಗಿ ಪ್ರೀತಿನ ಕೊಟ್ರಿ, ಕೆಲವರಿಗೆ ಅಕ್ಕನಾಗಿ ಅಕ್ಕರನ್ನ ತೋರಿಸಿದ್ರಿ, ಮತ್ತೆ ಅಚ್ಚುಮೆಚ್ಚಿನ ಸ್ನೇಹಿತೆ ಆದ್ರಿ. ಈಗ ಬೆಳಗಾವಿನ ಬಿಟ್ಟು ಹುಬ್ಳಿಗೆ ಹೋಗ್ತಾ ಇದ್ದೀರಾ, ಈಗ ಬೆಳಗಾವಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ?
1: ಬೆಳಗಾವ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಶಬ್ದನೇ ಇಲ್ಲ. ಕರೆ ಹೇಳ್ಬೇಕಂತಂದ್ರೆ ಇಲ್ಲಿ ನಮ್ಮನೆ ಹತ್ರ ಜ್ಯೋತಿಬಾ ಗುಡಿ ಅದ, ಅದಂತರೂ ನಿಮ್ಗೆ ಎಲ್ಲೇ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ರಿ ನೀವು, ಫಾರಿನ್ಗೆ ಹೋಗ್ರಿ, ಬೆಕ್ಕದಲ್ಲಿ ಹೋದ್ರು ಆ ಗುಡಿಯೊಳಗೆ ಕೂತಷ್ಟು ಖುಷಿ ಸುಖ ನಿಮ್ಗೆ ನಮ್ಗೆ ಎಲ್ಲೂ ಕೂತರು ಸಿಗಂಗಿಲ್ಲ. ಬೆಳಗ್ಗೆ ನಾವು ಸೋಮವಾರ ದಿನ, ಆಮೇಲೆ ಬುಧವಾರ ದಿನ, ಆಮೇಲೆ ಶುಕ್ರವಾರ ದಿನ, ಹಿಂಗೆ ಸೋಮವಾರ ದಿನ ಈಶ್ವರಂದು ಹೇಳೋದು, ಆಮೇಲೆ ಬುಧವಾರ ದಿನ ವಿಷ್ಣು ಸಹಸ್ರನಾಮ ರಾಮ ರಕ್ಷಾ ಸ್ತೋತ್ರ ಇವನ್ನೆಲ್ಲ ಹೇಳ್ತಿದ್ವಿ. ಆಮೇಲೆ ಶುಕ್ರವಾರ ದಿನ ಇವು ಸೌಂದರ್ಯ ಲಹರಿ ದೇವಿದು ಇದು ಲಲಿತಾ ಸಹಸ್ರನಾಮ ಮತ್ತೇನೇನು ಅದಾವಲ್ಲ ಅನ್ನಪೂರ್ಣ ಸ್ತೋತ್ರ ಇವನ್ನೆಲ್ಲ ಒಂದು ಇದ್ರ ರೊಟೀನ್ ಫಾಲೋ ಮಾಡಿದ್ವಿ ನಾವು ಅಲ್ಲಿದ್ದಾಗ, ಅದನ್ನ ಹೇಳ್ತಿದ್ವಿ. ಅದನ್ನ ಹೇಳಿ ಒಂದು ಅರ್ಧ ಒಂದು 10-15 ಮಿನಿಟ್ ನಮ್ದು ಏನೇನದಾವು ಹರಟಿ ಹೊಡೆದು ಮಾತಾಡಿ ಮನೆಗೆ ಬರೋದು ಅಂದ್ರೆ ನಮ್ಗೆ ಅಷ್ಟು ಖುಷಿ. ಸಂಡೇ ಇದ್ದಾಗ ಮೊದಲೇ ನೆನಪಿರ್ತಿತ್ತು ನಾಳೆ ಸೋಮಾರದಲ್ಲ ನಾಳೆ ಗುಡಿಗೆ ಹೋಗ್ಬೇಕು. ಇಷ್ಟು ಸಣ್ಣ ಸಣ್ಣ ಖುಷಿ ನಮ್ಮ ಜೀವನದಾಗ ಇಷ್ಟು ಖುಷಿ ಕೊಟ್ಟಾವಂದ್ರೆ ಇಲ್ಲೇ ಅದು ಏನು ಎಷ್ಟು ನಿಮ್ಗೆ 1,00,000 ಕೊಟ್ಟರು ಆ ಖುಷಿ ಸಿಗಂಗಿಲ್ಲ. ಅಷ್ಟು ಸಣ್ಣ ಸಣ್ಣ ಖುಷಿನೇ ನಮ್ಗೆ ಒಂದು ರೀತಿ ಒಂದು ಟಾನಿಕ್ ಇದ್ದಂಗ. ಖರೇನ ಮನುಷ್ಯಾಗ ಸಣ್ಣ ಸಣ್ಣ ಖುಷಿಯೊಳಗೆ ಖುಷಿ ಪಡ್ಬೇಕು, ದೊಡ್ಡ ದೊಡ್ಡ ಇದಕ್ಕೆ ಹೋಗ್ಬಾರ್ದು. ನಮ್ಮ ಹಾಸಿಗದಷ್ಟ ಕಾಲು ಚಾಚಬೇಕು. ಕೈಗೆಟಕ್ಲಾರ್ದಕ್ಕೆ ಹೋದ್ರೆ ನಾವು ಎಷ್ಟು ಮನಸ್ಸು ನಮ್ಗೆ ಭಾಳ ಇದು ಡೌನ್ ಆಗಿಬಿಡ್ತೇವೆ ನಾವು. ಅದಾಗಲಿಲ್ಲ ಅಂತ ಒಂದು ನೋವು, ಮತ್ತೆ ಸಿಗ್ಲಿಲ್ಲ ಕಲಿಲ್ದಕ್ಕೂ ಮನಸ್ಸು ನಿರಾಶ ಆಗಿಬಿಡ್ತೈತಿ. ಅದಕ್ಕೆ ನಾವು ಯಾವಾಗಲೂ ಖುಷಿ ಪಡ್ಬೇಕು. ಆಮೇಲೆ ಸಂಜೆ ಮುಂದೆ ಏನಾಗ್ತಿತ್ತು, ಸಂಜೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಿದ್ರು ನಮ್ಮ ಹೊರಗೆಲ್ಲ, 6 ಗಂಟೆ ಅಂದ್ರೆ ಅಷ್ಟು ಕೂಡ್ತಿದ್ವಿ, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಮಾತಾಡ್ಕೊಂತ 8 ಗಂಟೆ ತನಕ ಹಟ್ಟಿ ಹೊಡೆದು ಆಮೇಲೆ ದೇವರ ಆರತಿ ಮುಗಿಸ್ಕೊಂಡು ಮನೆಗೆ ಬರ್ತಿದ್ವಿ. ಆ ಖುಷಿ ಅಂತೂ ನನಗೆ ಯಾವಾಗಲೂ ಮರೆಯಕ್ಕಾಗಂಗಿಲ್ಲ. ಆಮೇಲೆ ನಮ್ದು 2 ಗ್ರೂಪ್ ಅದಾವೆ, ಈ ಕಡೆ ಶಿವಬಸವನಗರದ ಒಂದು ಗ್ರೂಪ್, ಈ ಕಡೆ ಪಶುಪತಿದ ಒಂದು ಗ್ರೂಪ್, 3 ಗ್ರೂಪ್. ಆಮೇಲೆ ಕಟ್ಟಿ ಮೇಲೆ ಕೂಡ್ತಿದ್ವಿ, ಒಂದಿಷ್ಟು ಒಂದು 5-6 ಮಂದಿ, 3 ಗ್ರೂಪ್ ಇದ್ವು ನನಗೆ ಇಲ್ಲಿ ಬೆಳಗಾವ. ಇಲ್ಲಿ ಕಿಟಿ ಗ್ರೂಪ್ ಅಂತ ಹೇಳಿ ನಾವು ಒಂದು ನಮ್ಮ ನಿರೋಗ ಮಾಡ್ಕೊಂಡಿದ್ವಿ. ಕಿಟಿ ಗ್ರೂಪ್ ಅಂದ್ರೆ ಅವರು ಸ್ವಲ್ಪ ನನಕಿಂತ ಒಂದು 2-3 ವರ್ಷ, ಒಂದು 7-8 ವರ್ಷ ಹಿಂಗೆ ಸಣ್ಣವ್ರದಾರ, ನನಗೆ ಸಣ್ಣವ್ರದಾರ. ಬಟ್ ಇದ್ರು ನಾ ಅವ್ರ ಜೋಡಿ, ನನ್ನ ವಯಸ್ಸು, ನಾನು ಈಗ ನನಗೆ ಏಜ್ ಆಗಿಲ್ಲ, ನಾನು ಇನ್ನೂ ಅವ್ರ ಲೆವೆಲ್ ಅದೀನಿ, ನಾನು ಸಣ್ಣಕ್ಕನೇ ಅದೀನಿ ಅನ್ನೋ ಭಾವನೆ ಬಂದು, ಅವ್ರು ಹೆಂಗೆ ಇರ್ತಾರಲ್ಲ ಅವ್ರ ಜೋಡಿ ನಾ ಫ್ರೆಂಡ್ಸ್ ಥರನೇ ಇದ್ದೆ. ನನಗೇನೂ ಅದು ಇದೇ ಅನಿಸ್ತಿದ್ದಿಲ್ಲ, ಇವ್ರ ಜೋಡಿ ನಾ ಯಾಕೆ ಹೋಗ್ಬೇಕು, ಹಿಂಗೆ ಯಾಕೆ ಮಾಡ್ಬೇಕು, ಇವ್ರು ಸಣ್ಣವ್ರದಾರ ಅಂಥೇಳಿ ಭಾವನಾನ ಬರ್ಕೊಟ್ಟಿಲ್ಲ ನಂಗೆ. ಅವರು ಅಷ್ಟು ಅವ್ರ ಫ್ರೆಂಡ್ಶಿಪ್ ಆಗಿ ನನ್ನ ಜೊತೆ ಸಹಕರಿಸಿದ್ರು, ಎಲ್ಲರೂ ಸಹಕರಿಸಿದ್ರು ನನ್ನ ಜೊತೆ. ನಾವು ಹುಡುಗಿಯರ ಜೋಡಿ ಹುಡುಗಿಯರಾಗಿಬಿಟ್ಟಿದ್ದೆ ನಾನು. ಒಂದು ಕಿಟ್ಟಿದ್ದು ಹಾಕಿದಾಗ ಅಲ್ಲಿ ಹೋಗೋದು, ಹೋಟೆಲ್ಗೆ ಹೋಗೋದು, ಒಂದಿನ ಮಜಾ ಮಾಡೋದು, ಆಮೇಲೆ ಟ್ರಿಪ್ಪಿಗೆ ಹೋಗೋದು, ಇದೆಲ್ಲ ಮಾಡಿ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡೇನೆ ನಾ ಬೆಳಗಾವ. ಖರೆ ಹೇಳ್ಬೇಕಂದ್ರೆ ಈಗ ಬಿಟ್ಟು ಹೋಗ್ಬೇಕಂದ್ರೆ ಅಷ್ಟು ನಂಗೆ ಮನಸ್ಸಿಗೆ ಅದು ಹೇಳಕ್ಕೆ ನಂಗೆ ಶಬ್ದನೇ ಇಲ್ಲ, ಭಾಳ ಬೇಜಾರಾಗಿಬಿಟ್ಟೈತಿ. 5 ವರ್ಷ ನಂಗೆ 5 ಗಳಿಗೆ ಅಂದಂಗೆ ಕಳೆದು ಹೋತ ಅಷ್ಟೆ. ಇದು ನನ್ನ ಅವಿಸ್ಮರಣೀಯ ನೆನಪುಗಳು ಇವೆಲ್ಲ, ನೆನಪು ಹೋಗಂಗಿಲ್ಲ, ಮಾಸಂಗಿಲ್ಲ, ಮಾಸಂಗಿಲ್ಲ. ನಾ ಎಲ್ಲೆಲ್ಲೋ ಟೂರ್ಗೆ ಹೋಗಿ ಬಂದೆ, ಎಲ್ಲ ಮಾಡಿದೆ, ಆ ಎಲ್ಲ ಕಿತ್ತ ನನಗೆ ಒಗ್ದಿ ನೆನಪುಗಳು. ಕುಂತ್ರೆ ನಿಂತ್ರೆ ಮಲಗಿದ್ರೆ ಈಗ ಒಂದೊಂದು ಕ್ಷಣಕ್ಕೆ ನಂಗೆ ಅವು ನೆನಪಾಗ್ತಾವ, ಹಿಂಗೆ ಮಾಡ್ತಿದ್ನಲ್ಲ ಅವ್ರ ಜೋಡಿ, ಹಿಂಗೆ ಮಾಡ್ತಿದ್ನಲ್ಲ ಅಂತೇಳಿ ಭಾಳ ನನಗೆ ಸಹಕರಿಸ್ಯಾರ, ಭಾಳ ರೆಸ್ಪೆಕ್ಟ್ ಕೊಟ್ಟಾರೆ ಇಲ್ಲಿ ಜನ, ಭಾಳ ಒಳ್ಳೆ ಜನ ಎಲ್ಲರೂ. ನಂಗೆ ಹಂಗೆ ಯಾವುದಕ್ಕೂ ಇದು ಮಾಡಿಲ್ಲ, ನಾವು ತಪ್ಪಂತ ನಾ ಗದ್ರಿಸಿ ಹೇಳಿದ್ರು ಸರಕ್ಕ ಅಷ್ಟು ಅವ್ರ ಮನಸ್ಸಿಗೆ ಹಚ್ಕೊಳಾರ್ದಂಗೆ ನಮ್ಮ ಚಲೋದಕ್ಕೆ ಹೇಳ್ತೀರಿ ಆಂಟಿ ನೀವು ಹೇಳ್ರಿ ನಾವು ಕಲಿತೇವೆ ಅಂತ ತಿಳ್ಕೊಂಡು ಅಷ್ಟ ಪಶುಪತಿ ಗ್ರೂಪ್ನವ್ರು ಆತ ಯಾರು ತಪ್ಪು ತಿಳ್ಕೊಂಡಿಲ್ಲ. ಒಳ್ಳೆ ಒಂದು ಸ್ಟೂಡೆಂಟ್ ಅಂತ ನಂಗೆ ವಿಧೇಯ ಸ್ಟೂಡೆಂಟ್ ಇರ್ತಾರಲ್ಲ ಆ ರೀತಿ ಅವ್ರು ನನ್ನ ಜೊತೆ ನಡ್ಕೊಂಡಾರ. ಮತ್ತೆ ನಾಯನ್ನ ದೊಡ್ಡ ವಿದ್ವಾಂಸ ಅಲ್ಲ, ನನಗೆ ತಿಳಿದಷ್ಟು ನಾ ಹೇಳ್ಕೊಟ್ಟೆನ ಅವ್ರಿಗೆ. ನಾವು ವಿದ್ವಾಂಸ ಥರ ಅವ್ರಿಗೆ ಯಾವುದು ಹೇಳ್ಕೊಡೋದು ನನಗೆ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ ಯಾವಾಗಲೂ ಆ ರೀತಿ ಬಿಹೇವ್ ಮಾಡಿಲ್ಲ. ಆದರೆ ತಪ್ಪು ಹೇಳಿದ್ರೆ ನಾನು ಅದನ್ನು ಸರಿ ಮಾಡಿಕೊಡ್ರಿ ಅಂತ ಹೇಳಿದೆ. ಅದೇ ರೀತಿ ಅವರೆಲ್ಲ ನೀವು ಆತ ಎಲ್ಲ ಆತ ಅದೇ ರೀತಿ ಸಹಕರಿಸಿರಿ, ಅದೇ ರೀತಿ ಕಲ್ತಿರಿ, ಅದ ನಿಮಗೂ ನೆನಪು ಉಳಿಲ್ಲ ಅಷ್ಟೇ. ನಾ ಕಲಿಸಿದಕ್ಕೆ ನನಗೆ ನೆನಪು ಉಳಿಲ್ಲ.

0: ಈಗ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಅಂಗಡಿಯವರ ಹೆಮ್ಮೆಯ ಮಗಳು ಡಾಕ್ಟರ್ ರಶ್ಮಿ, ನ್ಯೂಕ್ಲಿಯರ್ ಮೆಡಿಸಿನ್ ಅಂಡ್ ಪೆಟ್ ಸಿಟಿ ಡಿಪಾರ್ಟ್ಮೆಂಟ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ ಇವರು ತಮ್ಮ ತಾಯಿಯ ಬಗೆಗಿರುವ ತಮ್ಮ ಮನದಾಳದ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ, ಪ್ರೀತಿಯ ಸ್ವಾಗತ ರಶ್ಮಿ ಕಾರ್ಯಕ್ರಮಕ್ಕೆ.
1: ನಮಸ್ಕಾರ
0: ರಶ್ಮಿ. ಈಗ ಹೇಳಿ, ನಿಮ್ಮ ತಾಯಿಯ ಬಗೆಗಿರುವ ನಿಮ್ಮ ಮನದಾಳದ ಮಾತುಗಳನ್ನ.
1: ನಾನು ಸಣ್ಣಕಿದ್ದಾಗ್ಲಿಂತರೂ ಏನೋ ಒಂದು ಆಸೆ ಇತ್ತು ಓದ್ಬೇಕಂತ, ಹಂಗ ಓದ್ಕೊಂತ ಹೋದೆ. ಕೆಲವೊಬ್ರಿಗೆ ಸಣ್ಣವರಿದ್ದಾಗ ಬೇರೆ ಕಡೆ ಎಲ್ಲ ನೋಡ್ತಾರೆ, ಅವ್ರ ತಂದೆ ತಾಯಿ ಬಗ್ಗೆ ಎಲ್ಲರಿಗೂ ಹಿಂಗೆ ಹೇಳ್ತಾರೆ, ಮಮ್ಮಿ ಹಂಗಲ್ಲ, ಪಪ್ಪ ಹಿಂಗಲ್ರಿ, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅಂತೇಳಿ ಹಂಗೆ ಬೆಳೀತಾ ಬೆಳೀತಾ ನಾವ ಏನೋ ಶಾಣೆ ಅಂತ ತಿಳ್ಕೊಂಡು ಬಿಡ್ತೇವೆ ತಂದೆ ತಾಯಿಗಿಂತ. ಅವ್ರು ಹೇಳಿದ ಮಾತಿಗೆ ರೆಸ್ಪೆಕ್ಟ್ ಇರ್ತದೆ, ಬಟ್ ಏನೋ ಓದಿನ ಅಹಮ್ದೊಳಗೋ ಅಥವಾ ಜನ ಜಾಸ್ತಿ ನಮಗೆ ಗೊತ್ತಿದ್ದಾರೋ ಅಥವಾ ಲೋಕ ನಮಗೆ ಜಾಸ್ತಿ ತಿಳ್ಕೊಂಡೇವೋ, ಅದು ಸಣ್ಣ ಸಣ್ಣ ಎಕ್ಸ್ಪೀರಿಯನ್ಸ್ಲೆ ನಾವೇ ಏನೋ ದೊಡ್ಡ ಶಾಣೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಬಟ್ ನಾನು ನಮ್ಮ ತಾಯಿ ಜೊತೆ ಇದ್ದ ಮೇಲೆ ನನಗೆ ಗೊತ್ತಾಯ್ತು, ಅದು ಏಜ್ ಪ್ರಕಾರ ಎಕ್ಸ್ಪೀರಿಯನ್ಸ್ ಏನು ಬರ್ತದಲ್ಲ ಅದನ್ನು ನಾವು ಬೀಟ್ ಮಾಡ್ಲಿಕ್ಕೆ ಆಗಂಗಿಲ್ಲ ಯಾವುದೇ ಕಾರಣದಲ್ಲೂ. ಅವರು ನಾನು ಏನೋ ತಿಳ್ಕೊಂಡಿದ್ದೆ, ಬಟ್ ಅವ್ರ ಮನದಾಳದವಾಗಿ ಅವ್ರು ತಿಳ್ಕೊಂಡಿರೋ ಎಷ್ಟೋ ವಿಚಾರಗಳವ, ಒಂದು ಸಣ್ಣ ಪುಟ್ಟಲಿಂತ ಹಿಡಿದ ದೊಡ್ಡ ದೊಡ್ಡ ವಿಚಾರತ ನಾನು ಇಷ್ಟು ಚಂದಂಗೆ ಅವರು ತಿಳಿಸಿ ಬುದ್ಧಿ ಹೇಳ್ತಾರಲ್ಲ, ನಾನು ಅನ್ಕೊಂಡ್ಲಾರ್ದಷ್ಟು ಅವ್ರ ಮೇಲಿದ್ದಾರೆ. ನಾನು ನನ್ನ ಎಲ್ಲರಿಗೂ ಅವ್ರವ್ರ ತಾಯಂದ್ರೆ ಪ್ರೀತಿನ, ಬಟ್ ಇವ್ರ ಬಗ್ಗೆ ನನಗೇನು ಹೇಳ್ಬೇಕಂದ್ರೆ, ಒಂದು ಮನುಷ್ಯ ಒಂದು ಬೆಳೆದು ನಿಂತ ಮೇಲೆ ಆಡೋ ಮಾತಿದು. ಈಗ ತಿಳ್ಕೊಳ್ಬೇಕಾರ ಯಾರಾದರೂ ಹೇಳ್ತಾರ ಹೌದು ಅವ್ರು ಚಲೋ ಅದಾರ ಅಂತ, ಒಟ್ ತಿಳಿದ ವ್ಯಕ್ತಿ ಅವ್ರ ಬಗ್ಗೆ ಮಾತಾಡ್ತಾರಂದ್ರೆ ಅವ್ರು ಏನೆಲ್ಲ ಕಲ್ತಾರ, ಏನೆಲ್ಲ ಮಾಡ್ಯಾರ, ಬಟ್ ನೆವರ್ ಅವ್ರು ಎಂದೂ ತಮ್ಮ ಬಗ್ಗೆ ಎಂದೂ ಹೇಳ್ಕೊಂಡಿಲ್ಲ, ಮಾಡಿಲ್ಲ. ಈಗ ಅವ್ರ ಜೊತೆ ಇರ್ಲಿಕ್ಕತ್ ಮೇಲೆ ಸೂಕ್ಷ್ಮ ಸೂಕ್ಷ್ಮವಾದ ವಿಚಾರನೂ ತಿಳ್ಕೊಂಡೇನೆ. ನಾನು ಸದ್ಗುರು ವಿಡಿಯೋಸ್ ನೋಡೇನಿ, ಪಂಡಿತ್ ಶ್ರೀ ಶ್ರೀ ರವಿಶಂಕರ್ ಅವ್ರದ್ದು ಎಷ್ಟೋ ಸ್ವಾಮಿಗಳ ಪ್ರವಚನಗಳನ್ನು ಕೇಳೇನಿ. ಅವ್ರದೆಲ್ಲ ಕೇಳಿದಾಗ ಅನಿಸ್ತು ನನಗೆ, ಇದು ನಮ್ಮ ತಾಯಿ ಮೊದಲೇ ಹೇಳ್ಕೊಟ್ಟಾರಲ್ಲ, ಏನು ಹೇಳಬಾರ್ದು ಏನು ಹೇಳಬೇಕು ಅದೆಲ್ಲನೂ ನಮಗೆ ಮುಂಚಿತವಾಗೇ ಹೇಳ್ಯಾರ. ಆದ್ರೆ ಕೇಳಿಸ್ಕೊಳ್ಳೋ ಕಿವಿ ಇರಲಿಲ್ಲ ನನಗೆ, ತಿಳ್ಕೊಳ್ಳೋ ಮನಸ್ಸಿರಲಿಲ್ಲ ಏನು. ಆಮೇಲೆ ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾ ಅವ್ರನ್ನ ತಿಳ್ಕೊಂಡೆ, ಆಮೇಲೆ ಎಲ್ಲ ಜನರ ಹೊಗಳಿಕೆಗೆ ಪಾತ್ರ ಆಗ್ಯಾರ ಅವ್ರು. ಅದು ನನಗೆ ಭಾಳ ಖುಷಿ ಆಗ್ತದೆ, ಇವೋ ನಿಮ್ಮ ಮಮ್ಮಿ ಹಿಂಗ, ನಿಮ್ಮ ಮಮ್ಮಿ ಹಿಂಗ. ಅವ್ರಿಗೆ ನನ್ನ ರಶ್ಮಿ ಮಗಳಂತೂ ಗುರ್ಸ್ಕೊಳ್ಳೋಕ್ಕಿಂತ ಅನ್ನಪೂರ್ಣ ಅಂಗಡಿ ಅನ್ನೋದು ಒಂದು ವ್ಯಕ್ತಿತ್ವನ ಅವ್ರು ಬೆಳೆಸ್ಕೊಂಡ್ಬಿಟ್ಟಾರ. ಆಮೇಲೆ ನಮ್ಮ ತಂದಿನೂ ಸಹ ಅಷ್ಟೇ ಹಂಗ ಅದಾರ ಅವರು. ಈಗ ನಮ್ಮ ತಾಯಿ ಬಗ್ಗೆ ಮಾತಾಡ್ಲಿಕ್ಕೆತಾನೆ ಅಂತೇಳಿ ನಮ್ಮ ತಂದಿ ಏನು ಕಮ್ಮಿ ಇಲ್ಲ, ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಟು ಮೀ. ಅಂಡ್ ಅದ್ರೊಳಗೆ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ತಾಯಿ ಜೊತೆ ಇರೋದು ಒಲವು ಜಾಸ್ತಿ ಅಂಥೇಳಿ ಅದು ಹಂಗೆ ಅನಿಸ್ತದೆ ಅಷ್ಟೇ. ನಾ ಏನಂದ್ರೆ, ಅವ್ರು ಅನ್ಕೊಂಡಿರೋದು ಅವ್ರ ಸುಖ, ಅವ್ರ ಮನಃಶಾಂತಿ ಎಲ್ಲ ದೇವರು ಅವ್ರಿಗೆ ಕೊಡಲಿ. ಆಮೇಲೆ ಏನೇ ಆಗಲಿ ಏನೇ ಬರಲಿ ಅವರೆಲ್ಲ ಎದುರಿಸ್ತಾರನ್ನೋ ಶಕ್ತಿ ಅವ್ರಿಗೈತನ್ನೋದು ನಂಬಿಕೆ ನನಗದು. ಅದು ಒಂದು ಹಾಡು ಹೇಳ್ತೇನೆ ಇದ್ರೊಳಗೆ.

ಮರಳಿ ಗೂಡಿಗೆ ಹೋಗ್ತಾ ಇದ್ದೀರಾ ಮೇಡಮ್, ಮತ್ತು ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀರಾ. ಬೆಳಗಾವಿಯಲ್ಲಿ ನಮ್ಮೊಂದಿಗೆ ಕೆಲವೇ ದಿನ ಇದ್ರೂ ಸಹ ಅಪಾರವಾದ ಜ್ಞಾನವನ್ನ ಹಾಗೇನೆ ಅಪಾರವಾದ ಪ್ರೀತಿಯನ್ನ ನಮಗೆ ಕೊಟ್ಟು ಹೋಗ್ತಾ ಇದ್ದೀರಾ. ಈಗ ಭಾರವಾದ ಮನಸ್ಸಿನಿಂದ ನಾವು ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತೆಯರಿಗಾಗಿ ಯಾವ ಒಂದು ಹಾಡನ್ನ ಹಾಡ್ತೀರಾ?

0: ಈ ಒಂದು ಸುಮಧುರ ಗೀತೆಯೊಂದಿಗೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸದಾ ನಗುತ್ತಾ ಎಲ್ಲರಿಗೂ ಸ್ಫೂರ್ತಿಯಾಗಿರಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದ ಹೇಳ್ತೀನಿ.
1: ಥ್ಯಾಂಕ್ ಯು ವೆರಿ ಮಚ್.
0: ಇದುವರೆಗೂ ನಮ್ಮೊಂದಿಗಿದ್ದವರು ಶ್ರೀಮತಿ ಅನ್ನಪೂರ್ಣ ಅಂಗಡಿಯವರು. ಮತ್ತೆ ಬರ್ತೀನಿ, ಪ್ರೀತಿಯಿಂದ ಕೇಳ್ತಾ ಇರಿ ವೇಣುಧ್ವನಿ 90.4 FM. ಇದು KLE ಕನಸು. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವ ಸಂಗಮ.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE Pharmacy College, Belagavi, 2026-27 ರ ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ. 2471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-255-30 ಮತ್ತು 0831-247-3777, ಎಕ್ಸ್ಟೆನ್ಷನ್ 1530.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ ಅಡ್ಮಿಷನ್ಸ್ ಓಪನ್ ಫಾರ್ 2026-27 ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ KCET ಕೋಡ್ E036 ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26 ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್ ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್ ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ UG ಕೋರ್ಸಸ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA PG ಕೋರ್ಸಸ್ MCA MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್ ಜುನಿಪರ್ ನೆಟ್ವರ್ಕ್ಸ್ HPE ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್ ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್ ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831-244-0322 ಆರ್ ವಿಸಿಟ್ www.kletech.ac.in
0: ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ BE ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್ ಟಾಟಾ ವಿಪ್ರೋದಂತಹ 50+ ಹೆಚ್ಚು ಕಂಪನಿಗಳಿಂದ ನೇಮಕಾತಿ UPSC KPSC ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ ಕಂಪ್ಲೀಟ್ ವೈಫೈ ಕ್ಯಾಂಪಸ್ ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ ಸುತ್ತಮುತ್ತಲಿನ 10+ ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ CET ಕೋಡ್ E167 ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ

0: केली कॅन्सर हॉस्पिटल नेहरूनगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरूनगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968585, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೆಸಿಇಟಿ ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.ale-tech.ac.in ಗೆ ಭೇಟಿ ನೀಡಿ.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE Pharmacy College, Umbalgavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. ಒಪಿಡಿ ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312551530 ಮತ್ತು 08312473777, ಎಕ್ಸ್ಟೆನ್ಷನ್ 1530.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವ ಸಂಗಮ.

ಇದುವರೆಗೂ ಕೇಳಿದ್ರಿ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಗನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ನಾಡಿ ಬಾಯ್ ಫೋರ್ ಎಫ್ಎಂ ಕೆಎಲ್ ಈ ಕನಸು ಯುವ ಧ್ವನಿ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಡೋನೇಷ್ಯಾದಲ್ಲಿ ವಿಶ್ವ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ ಗೆದ್ದು ಇತಿಹಾಸ ನಿರ್ಮಿಸಿದ ಸ್ಟೆಮ್ಎಚ್ ವಿದ್ಯಾರ್ಥಿಗಳಾದ ನಮ್ಮ ಬೆಳಗಾವಿಯ ಎಸ್ಎಸ್ ಎಜುಕೇಶನ್ ಟ್ರಸ್ಟ್ ವಿದ್ಯಾರ್ಥಿಗಳಾದ ಸುಶಾಂತ್ ಲಕ್ಕಪ್ಪ ಬಂಡಿವಡ್ಡಾರ್ ಅವರು ಹಾಗೂ ಅವರೊಂದಿಗೆ ವಿಠಲ್ ಮಲ್ಲಿಕಾರ್ಜುನ್ ಗದಗ್ ಅವರು ಹಾಗೂ ಹೇಮಲತಾ ಹಿರೇಮಠ್ ಇವರು ಮೆಂಟರ್ ಅವರದು. ಸೊ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬಹಳ ಮುಖ್ಯವಾಗಿ ಈ ಒಂದು ಚಾಂಪಿಯನ್ಶಿಪ್ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ಸ್ ಬಗ್ಗೆ ತಾವು ತಿಳಿಸಿ, ಮೆಂಟರ್ ಆದ ನೀವು ಹೇಮಲತಾ ಹಿರೇಮಠ್ ಅವರೇ, ಇದಕ್ಕೆ ತಯಾರಿ ಹೇಗೆ ಮಾಡಿದ್ರು ಇವರು ಅದ್ರ ಬಗ್ಗೆ?
1: ಸೊ ಫಸ್ಟ್ ಇಂಗ್ ಇದು ಸ್ಟೀಮೆಚ್ ಟ್ರೈನಿಂಗ್ ರಿಸರ್ಚ್ ಅಂಡ್ ಫೌಂಡೇಶನ್ ಅಂತ ನಮ್ಮ ಸಂಸ್ಥಾದಲ್ಲಿ ಸ್ಟಾರ್ಟ್ ಆಗಿದೆ. ಸಪೋರ್ಟೆಡ್ ಬೈ ಟ್ರಾನ್ಸ್ ಡಿಸಿಪ್ಲಿನರಿ ಲರ್ನಿಂಗ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಇಂದ. ಸೊ ಇಲ್ಲೇ ನಾವು ನಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಟ್ರೈನಿಂಗ್ ಕೊಟ್ಟು ರೋಬೋಟಿಕ್ಸ್ ಹಂಗೆ ಇದಾಗ್ತಿದೆ ಅಂತಲ್ಲ, ಅಲ್ಲಿ ಆ ಟ್ರೈನಿಂಗ್ನಲ್ಲಿ ಇವ್ರದ್ದು ಫಸ್ಟ್ ಇಂಗ್ ಇದು ಇವ್ರ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಇವ್ರ ಎಕ್ಸಾಮ್ನಲ್ಲಿ ಇವರಿಬ್ರು ಸೆಲೆಕ್ಷನ್ನು ಆಯಿತು. ಇವ್ರು ಕಂಪ್ಲೀಟ್ 6 days ಟ್ರೈನಿಂಗ್ ಆನ್ ಗೋಯಿಂಗ್ ಟ್ರೈನಿಂಗು ಇತ್ತು. ದೆನ್ ಲೇಟರ್ ಆನ್ ಕೋಡಿವಿಯರ್ ಅಂತ ಒಂದು ಕಾಂಪಿಟೇಷನ್ ಎವ್ರಿ ಇಯರ್ ಹೆಲ್ಡ್ ಆಗ್ತಿದೆ. ಅದರಲ್ಲಿ ಇವ್ರಿಗೆ ನಮ್ಗೆ ಒಂದು ಸರ್ ಹೇಳಿದರು, ದೇರ್ ಇಸ್ ಅ ಕಾಂಪಿಟೇಷನ್ ಮತ್ತು ನೀವು ಪಾರ್ಟಿಸಿಪೇಟ್ ಆಗಿ ಅಂತ. ಸೊ ಆ ಪಾರ್ಟಿಸಿಪೇಟ್ ಮಾಡಿ ಇವ್ರು ರೀಜನಲ್ ಲೆವೆಲಿಂದ ಸ್ಟಾರ್ಟ್ ಆಯಿತು.
0: ಅಂತ ಸಂದರ್ಭದಲ್ಲಿ ಈಗ ರೋಬೋಟಿಕ್ಸ್ ಇರಲಿ ಅಥವಾ ಈ ಒಂದು ಕ್ಷೇತ್ರ ರೋಬೋಟಿಕ್ಸ್ ಅನ್ನೋ ಒಂದು ಕ್ಷೇತ್ರ, ಈ ಒಂದು ಅಭ್ಯಾಸ ಇರಲಿ, ಆ ಒಂದು ಅಭ್ಯಾಸಕ್ಕೆ ಯಾವ ರೀತಿಯಾದ ತಯಾರಿಕೆ ತಾವು ಮಾಡಿದ್ರಿ ಸುಶಾಂತ್ ಅವರೇ, ತಾವು ತಿಳಿಸಿ.
2: ನಮಗೆ ಎಲ್ಲ ತಯಾರಿ ಮಾಡೋಕ್ಕೆಲ್ಲ ನಮ್ಗೆ ಮಟೀರಿಯಲ್ಸ್ ಆಗಲಿ ಸೆನ್ಸರ್ಸು ನಮಗೆಲ್ಲ ಗೈಡ್ ಅದ ಎಲ್ಲ ನಮ್ಗೆ ಸ್ಟೀಮ್ ಮೆಷಿನ್ ನೋಡ್ಕೊಂಡ್ರಿ. ಅವ್ರು ತಂದು ಕೊಟ್ಟಿಂದ ನಮ್ಗೆ ಕೋಡಿಂಗು ಹೆಂಗೆ ಮಾಡ್ಬೇಕು ಅನ್ನೋದು ಗೈಡ್ ಮಾಡಿರಿ. ಆ ಪ್ರಕಾರ ನಾವು ಮಾಡಿದ್ರು. ನಮ್ಗೆ ಅದ್ರಾಗ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಇಂಟ್ರೆಸ್ಟ್ ಭಾಳ ಬತ್ತು ಮಾಡೋಕೆ. ಅಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿ ಇದಾಯ್ತು.
0: ಈಗ ಇಂಡೋನೇಷ್ಯಾ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಇಂಡಿಯಾ ಲೆವೆಲ್ಗೆ ನೀವೇನಾದರೂ ಗೆದ್ದಿದ್ದೀರಾ ವಿಠಲ್ ಅವರೇ?
3: ನಾವು ಮೊದಲನೇದಾಗಿ ನಮ್ಗೆ ರೀಜನಲ್ ಲೆವೆಲ್ ಬೆಂಗಳೂರಲ್ಲಿ ಇತ್ತು ಕಾಂಪಿಟೇಷನ್. ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ಮತ್ತು ಅಲ್ಲೂ ಫಸ್ಟ್ ಪ್ರೈಸ್ ಮಾಡಿ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಂದ್ರೆ ಬೆಂಗಳೂರಿನಲ್ಲೇ ಗೀತಾಂ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಐತ್ರಿ, ಅಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಮಾಡಿದ್ರು. ಅಲ್ಲೂ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಗೆದ್ದುಕೊಂಡು ವಾಪಸ್ ಬಂದಿದ್ದು. ಆಗ ನಮ್ಗೆ ಇಂಡೋನೇಷ್ಯಾದಾಗ ಇಂಟರ್ನ್ಯಾಷನಲ್ ಲೆವೆಲ್ ಐತೆ ಅನ್ನೋದು ಹೇಳಿದರು. ಮತ್ತು ನಮಗೂ ನಮ್ಮ ಡಾಕ್ಟರ್ ಅಲಂ ಪ್ರಭಾತ್ ಅವರು ಸಪೋರ್ಟ್ ಮಾಡಿ ಅಲ್ಲಿ ಕಳಿಸಿರು ಇಂಟರ್ನ್ಯಾಷನಲ್ ಆಡ್ಕೊಂಡು.
0: ಈಗ ಇದರ ಒಂದು ಈ ಕಾಂಪಿಟೇಷನ್ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ ಇದ್ರ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಅಲ್ಲಿ ಏನೆಲ್ಲ ಆಯಿತು, ಯಾ ಎಲ್ಲ ದೇಶದವರು ಬಂದಿದ್ದರು ಅದ್ರ ಬಗ್ಗೆ ತಿಳಿಸಿ.
2: ಇಲ್ಲಿ 22 ಹೆಚ್ಚು ದೇಶಗಳು ಬಂದಿದ್ದವು. ನಮ್ಮ ಕೂಡ ಹತ್ತಿದ ಒಂದು 4-5 ಕಂಟ್ರೀಸು. ಫಸ್ಟು ಗೋವಾ, ಸೆಕೆಂಡು ನೇಪಾಳ, ಥರ್ಡ್ ಅಲ್ಗೇರಿಯಾ, ಫೋರ್ತ್ ಹೈದರಾಬಾದ್, ನೆಕ್ಸ್ಟ್ ರೀ ಮ್ಯಾಚ್ ಇದು ನೇಪಾಳ ರೀ, ಆಮೇಲೆ ಅಲ್ಗೇರಿಯಾ, ನೆಕ್ಸ್ಟ್ ಹೈದರಾಬಾದ್ ಹತ್ತಿದ್ವಿ, ಲಾಸ್ಟ್ ಫೈನಲ್ ಇಂಡೋನೇಷ್ಯಾ ಕೂಡ ಹತ್ತಿತ್ತು. ಅಲ್ಲಿ ಎಲ್ಲ ಲೆವೆಲ್ ಕ್ರಾಸ್ ಮಾಡ್ಕೊಂಡು ಫುಲ್ ಪ್ರೈಸ್ ತಗೊಂಡು.
0: ಬಹಳ ಉತ್ತಮ. ಮೆಂಟರ್ ಆದ ಹೇಮಲತಾ ಹಿರೇಮಠ್ ಅವರೇ, ಇವರಿಗೆ ತಾವು ಅಲ್ಲಿ ಯಾವ ರೀತಿಯಾದಂತಹ ಒಂದು ಮಾರ್ಗದರ್ಶನ ಮಾಡಿದ್ರ?
1: ಸೊ ಫಸ್ಟ್ ಥಿಂಗ್ ಇಸ್ ನಮ್ಗೆ ಅದಕ್ಕೆ ಕಿಟ್ ಬಂದಿತ್ತು. ಬೈ ಯೂಸಿಂಗ್ ದ ಕಿಟ್ ಅವರ ಕಿಟ್ ಎಲ್ಲ ಏನೇನು ಕಂಪೋನೆಂಟ್ಸ್ ಎಲ್ಲ ಇದು ಮಾಡಿ ಅವ್ರ ಪಿಟೋ ಬ್ಲಾಕ್ಸ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ನಿಂದ ಅವ್ರ ರೋಬೋಟ್ ರೆಡಿ ಮಾಡಿದರು. ಆ ರೋಬೋಟಿಂದ ಅವ್ರು ಫುಟ್ಬಾಲ್ ಆಡಿದರು. ಸೊ ದ್ಯಾಟ್ ವಾಟ್ ದ ನೇಮ್ ಇಟ್ ಸೆಲ್ಫ್ ವಾಸ್ ರೋಬೋ ಸೋಕರ್. ಇಟ್ ವಾಸ್ ಅ ಟ್ರ್ಯಾಕ್ ಟ್ರೀ. ರೋಬೋ ಸೋಕರ್ ಸೀನಿಯರ್ನಲ್ಲಿ ಸೀನಿಯರ್ ಟ್ರ್ಯಾಕ್ನಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡಿ ಅವ್ರು ಏನು ಮಾಡಿದರು.
0: ಈಗ ಇದರಲ್ಲಿ 2 ಕೋಡೆ ಬಾರ್ ಇದೆ, ಆಮೇಲೆ ಟ್ರ್ಯಾಕ್ 3 ರೋಬೋ ಸೋಕರ್ ಲೀಗ್. ಮಾತನಾಡೋಣ ಅದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಕೋಡೆವರ್ 7.0 ಅದ್ರ ಬಗ್ಗೆ ತಿಳಿಸಿ. ಕೋಡೆವರ್ ಅಂದ್ರೆ ಏನು ಅದ್ರ ಬಗ್ಗೆ?
2: ಕೊಡೆವರ್ ಅಂದ್ರೆ ಒಂದು ಕಾಂಪಿಟೇಷನ್ ಇರ್ತದ, ಅದ್ರಾಗ ಹಂತವಾಗಿ ಇರ್ತಾವ ರೀ, ಟ್ರ್ಯಾಕ್ 1, ಟ್ರ್ಯಾಕ್ 2, ಟ್ರ್ಯಾಕ್ 3 ಅಂತ. ಅದರಲ್ಲಿ ಸೀನಿಯರ್ ಜೂನಿಯರ್ ಎಲಿಮೆಂಟ್ರಿ ನಾವು ಭಾಳ ಇವ್ರು. ಅದ್ರಾಗ ಫಸ್ಟ್ ಟ್ರ್ಯಾಕ್ 1 ಅಂದ್ರೆ ಇನ್ನೋವೇಷನ್ ಎಂಟರ್ಪ್ರಿನರ್ಶಿಪ್. ಸೆಕೆಂಡ್ ಇದ್ರಾಗ್ರಿ 8 ಟಾಸ್ಕ್ ಇರ್ತಾವ ರೀ, ಅವು 5 ಒಳಗೆ ಕಂಪ್ಲೀಟ್ ಮಾಡಿರ್ತಾರೆ. ಯಾರು ಎಲ್ಲಕ್ಕಿಂತ ಹೆಚ್ಚು ಕಡಿಮೆ ಟೈಮ್ ಮಾಡಿರ್ತಾರೆ ಅವ್ರು ಬಿ ನಕ್ಕಾರಿ. ಟ್ರ್ಯಾಕ್ 3 ರೋಬೋ ಸೋಕರ್ಲಿ ಅಂದ್ರೆ ರೋಬೋಟ್ ರೆಡಿ ಮಾಡಿ ಫುಟ್ಬಾಲ್ ಆಡೋದು, ಅದ ಕಂಟ್ರೋಲ್ ನಾವು ಫೋನ್ಲೆ ಮಾಡಬೇಕು.
0: ಈಗ ಟ್ರ್ಯಾಕ್ 3 ರೋಬೋ ಸೋಕರ್ ಲೀಗ್ ಅದ್ರ ಬಗ್ಗೆ ತಿಳಿಸಿ.
3: ಟ್ರ್ಯಾಕ್ 3 ರೋಬೋ ಸೋಕರ್ ಲೀಗ್ ಅದ ನಮ್ಗೆ ಒಂದು ರೋಬೋಟ್ ಮಾಡಿ ಅದಕ್ಕೆ ಇಂತಿಷ್ಟ ಪ್ರಮಾಣದಲ್ಲಿ ತೂಕ ಇರ್ಬೇಕಂತ ಹೇಳ್ಕೊಟ್ಟಿರ್ತಾರೆ. 800 ಒಳಗೆ ನಾವು ರೋಬೋಟ್ ರೆಡಿ ಮಾಡಿ ಅದ ಮೊಬೈಲ್ ಅಂದ್ರೆ ಡಬಲ್ ಆ್ಯಪ್ ಅಂತ ಒಂದು ಆ್ಯಪ್ ಐತ್ರಿ, ಅದರೊಳಗೆ ಕಂಟ್ರೋಲಿಂಗ್ ಐತಿ. ಅದ್ರೊಳಗೆ ನಾವು ಕೋಡಿಂಗ್ ಕಾರ್ಕಿ ಅಂತೇಳಿ ಬ್ರೈನ್ ಬರ್ತೈತ್ರಿ ರೋಬೋಟದ್ದು, ಅದ್ರೊಳಗೆ ಕೋಡಿಂಗ್ ಹಾಕಿ ನಾವು ಡಬಲ್ ಆ್ಯಪ್ಲೆ ಮೊಬೈಲೇ ಕಂಟ್ರೋಲ್ ಮಾಡಿ ಆಡ್ತೀವಿ.
0: ಬಹಳ ಟೆಕ್ನಿಕಲ್ ಆಗಿದೆ. ಈಗ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರವಾಗಿ ನಮ್ಮ ಸ್ನೇಹಿತರಿಗೆ ಕೇಳುಗರಿಗೆ ಮಾಹಿತಿಯನ್ನು ಕೊಡಿ. ಕೋಡಿಂಗ್ ಬಗ್ಗೆ. ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ AI ಟೆಕ್ನಾಲಜೀಸ್ ಬಂದಿದೆ, ಎಲ್ಲ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾ ಇದೆ. ಅಂತದ್ರಲ್ಲಿ ಈ ರೋಬೋಟಿಕ್ಸ್ ಬಗ್ಗೆ ಸ್ವಲ್ಪ ತಾವು ತಿಳಿಸಿ. ರೋಬೋಟಿಕ್ಸ್ ಅಂದ್ರೆ ಏನು?
2: ರೋಬೋಟಿಕ್ಸ್ ಅಂದ್ರೆ ಒಂದು ಕೋಡ್ ಟೈಪ್. ಕೋಡ್ ಅಂದ್ರೆ ಈಗ ನಾವು ಮಾತಾಡೋದು ಯಾವ್ದು ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗ್ತದೆ, ಮಷಿನ್ಗಳಿಗೆ ಅರ್ಥ ಆಗಿದೆ. ಮಷಿನ್ಗೆ ಅನ್ನೋ ಒಂದು ಕೋಡ್ ಲ್ಯಾಂಗ್ವೇಜ್ ಇರ್ತದೆ, ಪೈಥಾನ್, C++, C, Java ಈ ಟೈಪ್. ಅದ್ರಾಗ ನಾವು ಯಾವ ಟೈಪ್ ಕೋಡ್ ಮಾಡಿರ್ತೀವಿ ಆ ಟೈಪ್ ಅದ ತಿಳ್ಕೊಂಡು ಅದ ಮಷಿನ್ ರೆಡಿ ಆಗ್ತೈತಿ. ಅಂದ್ರೆ ರೋಬೋಟಿಕ್ಸ್ ಅಂದ್ರೆ ನಾವು ಯಾವ್ದು ಕೆಲಸ ಮನುಷ್ಯ ಮಾಡೋದ್ರೆ ರೋಬೋಟ್ಲೆ ಮಾಡಿಸ್ಬೋದ್ರಿ. ಅವ್ರ ಹೆಚ್ಚು ಮನುಷ್ಯರು ಹತ್ತಂಗಿಲ್ರಿ, ಅದ್ ಲೈಫ್ ಟೈಮ್ ಇರ್ತೈತ್ರಿ.
0: ರೋಬೋಟ್ ತಯಾರಿಕೆ ತಾವು ಮಾಡಿದ್ರಿ ಅಂತ ಹೇಳಿದ್ರಿ ವಿಠಲ್ ಅವರೇ, ಅಂತ ಸಂದರ್ಭದಲ್ಲಿ ಅದಕ್ಕೆ ಯಾವ ಲ್ಯಾಂಗ್ವೇಜ್ ಅನ್ನ ಬಳಸಿದ್ರಿ?
1: ಅದೇ ಪಿಟೋಬ್ಲಾಕ್ಸ್. ದೇರ್ ವಾಸ್ ಅ
2: ಸಾಫ್ಟ್ವೇರ್ ಇತ್ರಿ, ಪೈಥಾನ್ ಲ್ಯಾಂಗ್ವೇಜ್
0: ಬೇಸ್ ಲ್ಯಾಂಗ್ವೇಜ್. ಬಹಳ ಮುಖ್ಯವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಇರೋ ಒಂದು ಬಹಳ ಬೇಸ್ ಆದ ಲ್ಯಾಂಗ್ವೇಜ್ ಪೈಥಾನ್ ಆಗಿಬಿಟ್ಟಿದೆ. ಏಕೆಂದ್ರೆ ಒಂದಾನೊಂದು ಸಮಯದಲ್ಲಿ C# ಇತ್ತು, C++ ಅಂತ ಬಂತು, ಈಗ ಎಲ್ಲಕ್ಕೂ ಬೇಸ್ ಪೈಥಾನ್ ಆಗಿಬಿಟ್ಟಿದೆ, ಅದಕ್ಕೆ ಕೇಳಿದ್ದು. ಸೊ ಈಗ ನಾವು ಈ ಒಂದು ಪಾರ್ಟಿಸಿಪೇಷನ್ ತಾವು ಹೇಗೆ ಮಾಡಿದ್ರಿ, ಪ್ರೊಸೆಸ್ ಆಫ್ ಪಾರ್ಟಿಸಿಪೇಷನ್ ಅದ್ರ ಬಗ್ಗೆ ತಿಳಿಸ್ಬೋದು?
1: ಸೊ ಪಾರ್ಟಿಸಿಪೇಷನ್, ಸೊ ಫಸ್ಟ್ ಥಿಂಗ್ ಆಸ್ ಯೂಶುವಲ್ ನಾ ಹೇಳಿದೆಯಲ್ಲ, ದೇರ್ ವಾಸ್ ವೆನ್ ವಿ ಗಾಟ್ ಇದು ಅನೋ ಹೇಳಿದ್ರಲ್ಲ ನಮಗೆ, ದೇರ್ ಇಸ್ ಅ ಕಾಡಿವೆ ಕಾಂಪಿಟೇಷನ್ ಎವ್ರಿ ಇಯರ್ ಅವ್ರು ಮಾಡ್ತಾರೆ. ಲಾಸ್ಟ್ ಟೈಮ್ ಇಟ್ ವಾಸ್ ಇನ್ ದುಬೈ, ಸೊ ದಿಸ್ ಟೈಮ್ ದೇ ಸೈಡ್ ಇಟ್ ಇಸ್ ಇನ್ ಇಂಡೋನೇಷ್ಯಾ. ಸೊ ನಾವು ಇಂಡೋನೇಷ್ಯಾಗಲ್ಲಿ ಹೋಗ್ಬೇಕಂದ್ರೆ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಕ್ರಾಸ್ ರೀಜನಲ್ ಲೆವೆಲ್ ಆ್ಯಂಡ್ ದೆಟ್ ನ್ಯಾಷನಲ್ ಲೆವೆಲ್. ಸೊ ನಮ್ಮ ಸರ್ ಬಸವನಗೌಡ ಪಾಟೀಲ್ ಸರ್ ಅಂತ ಅದಾರಿ, ದೆನ್ ಈಸ್ ಅ ಮೇನ್ ಮೆಂಟರ್ ಆಫ್ ಸ್ಟೀಮ್ ಎಚ್ ಓವರ್ ಆಲ್. ದೆನ್ ನಮ್ಮ ಅಜ್ಜವರು ಡಾಕ್ಟರ್ ಅಲ್ಲಮ್ಮ ಪ್ರಭು ಸ್ವಾಮೀಜಿ ಅವರೆಲ್ಲ ಸಪೋರ್ಟ್ ಅವ್ರು ಮಾಡಿ ಹೇಳಿದ್ರು ನೀವು ಪಾರ್ಟಿಸಿಪೇಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸೊ ವಿ ರಿಜಿಸ್ಟ್ರೇಷನ್ ಮಾಡಿ ನಾವು ಫಸ್ಟ್ ರೀಜನಲ್ ಲೆವೆಲ್ ಕಾಂಪಿಟೇಷನ್ ಬೆಂಗಳೂರಿನಲ್ಲಿ ಇತ್ತು, ಬ್ರೂಕ್ಲಿನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಸೊ ಅಲ್ಲಿ ಇವ್ರಿಗೆ ಹೋಗಿ ದೇರ್ ವಾಸ್ ಸೇಮ್ ಥಿಂಗ್, ಟ್ರ್ಯಾಕ್ 1, ಟ್ರ್ಯಾಕ್ 2, ಟ್ರ್ಯಾಕ್ 3 ಇತ್ತು. ಸೊ ವಿ ಪಾರ್ಟಿಸಿಪೇಟ್ ಇನ್ ಟ್ರ್ಯಾಕ್ 3, ಸೀನಿಯರ್ ಲೆವೆಲ್ ಇಟ್ ವಾಸ್. ಸೊ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಹಂಗಿರ್ತೀವಿ ಸರ್, ದೇರ್ ವಾಸ್ ಅ ರೌಂಡ್ 1, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ವಿ ಹ್ಯಾವ್ ಟು ಕ್ಲಿಯರ್ ಆಲ್ ದ ರೌಂಡ್ಸ್. ಸೊ ಅವ್ರು ಯಾರು ರೌಂಡ್ ಸೋಲಿಲ್ಲ, ದೇ ವನ್ ಆಲ್ ದ ರೌಂಡ್ಸ್ ಅಂಡ್ ದೇ ಕೇಮ್ ಆನ್ ದ ಟಾಪ್ 1 ಪೊಸಿಷನ್ ಇನ್ ರೀಜನಲ್ ಲೆವೆಲ್. ಸೊ ದೆನ್ ಲೇಟರ್ ಆನ್ ವಿ ಗಾಟ್ ಅ ಚಾನ್ಸ್ ಫಾರ್ ಟು ಪಾರ್ಟಿಸಿಪೇಟ್ ಇನ್ ನ್ಯಾಷನಲ್ ಲೆವೆಲ್. ದೆನ್ ಅಗೇನ್ ವಿ ಅವ್ರು ಏನು ಹೇಳಿದ್ರು ನೀವು ಹೋಗಿ ನ್ಯಾಷನಲ್ ಲೆವೆಲ್, ವಿಚ್ ವಾಸ್ ಕಂಡಕ್ಟೆಡ್ ಇನ್ ಗಿಟಮ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್ನಲ್ಲಿ. ಸೊ ಅಲ್ಲೂ ಆದರೂ ಟೋಟಲ್ 6 ರೌಂಡ್ಸ್ ಇತ್ತು, ಲಾಸ್ಟ್ ವಾಸ್ ಸೆಮಿಫೈನಲ್ ಆ್ಯಂಡ್ ಫೈನಲ್. ಸೊ ಅದು ರೌಂಡ್ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಸೇಮ್ ಒನ್ ಇಸ್ ಹೈದರಾಬಾದ್ ಕೋಲ್ಕತ್ತಾ ಅವ್ರ ಜೋಡಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಆಲ್ ರೌಂಡ್ಸ್ ಅವ್ರು ಕ್ಲಿಯರ್ ಮಾಡಿದ್ರು, ಟೋಟಲ್ 6 ರೌಂಡ್ಸ್. ಸೊ ಅಲ್ಲಾದರೂ ನಾವು ಟಾಪ್ 1 ಪೊಸಿಷನಲ್ಲಿ ಬಂದಿದ್ದೀವಿ. ಸೊ ಅಲ್ಲಿದವರು ಕೊಡೆವಿಯರ್ 7.0 ಟೀಮ್ ದೇ ವರ್ ವೆರಿ ಮಚ್ ಹ್ಯಾಪಿ. ಅವ್ರೇನಂದ್ರು ನೀವು ಇಲ್ಲ ನೀವು ಬರ್ರಿ ಇಂಡೋನೇಷ್ಯಾಗೆ, ನಮ್ಮ ಇಂಡಿಯಾ ಗೆಲ್ತಿದೆ ಅಂತ. ಸೊ ನಾವು ಅಲ್ಲೇ ಹೋಗೋಕ್ಕೆ ತುಂಬ ತಯಾರಿ ಮಾಡಿದ್ರು, ಮತ್ತು ಅಜ್ಜ ಅವ್ರು ಹೇಳಿ ಮತ್ತು ಅವರು ಬಸವನಗೌಡ ಪಾಟೀಲ್ ಸರ್ ಮತ್ತು ನಮ್ದೆಲ್ಲ ಟೀಮ್ ಮಗ್ದುಮ್ ಸರ್ ಅಂತ ಅದಾರೆ ನಮ್ಮ ಸೀನಿಯರ್, ಅವರು ಹೇಳಿದರು ಇಲ್ಲ ನೀವು ಹೋಗೋಣ ಮಾಡೋಣ ಅಂತ. ಅಲ್ಲಿ ಹೋಗಿ ಅಲ್ಲಾದರೂ ಡೇರ್ ವಾಸ್ ಅ ವೆರಿ ಟಫ್ ಕಾಂಪಿಟೇಷನ್ ಇನ್ ಇಂಡೋನೇಷ್ಯಾ, ಬಿಕಾಸ್ ಅಲ್ಲೇ ಗೋವಾ ಟೀಮ್ ಇತ್ತು, ಹೈದರಾಬಾದ್ ಟೀಮ್, ಅವರ ಸ್ವಲ್ಪ ಟಫ್ ಟೀಮ್ ಇತ್ತು, ದೆನ್ ಇಂಡೋನೇಷ್ಯಾ ಇಂಡೋನೇಷ್ಯಾದಲ್ಲಿ. ಬಟ್ ಸ್ಟಿಲ್ ಅಲ್ಲೂ ಅಲ್ಲ, ಈಚ್ ಆ್ಯಂಡ್ ಎವ್ರಿ ಡೇ ವಾಸ್ 6 ರೌಂಡ್ಸ್, ಸೇಮ್ ಥಿಂಗ್ 8 ರೌಂಡ್ಸ್, 6 ರೌಂಡ್ಸ್ ಪ್ಲಸ್ 2, ದಟ್ ಈಸ್ ಸೆಮಿಫೈನಲ್ ಆ್ಯಂಡ್ ಫೈನಲ್. ಸೊ ಅಲ್ಲಾದರೂ ಅವರೆಲ್ಲ ಕ್ಲಿಯರ್ ಮಾಡಿ ಅಲ್ಲಿ ಟಾಪ್ 1 ಪೊಸಿಷನಲ್ಲಿ ಬಂದಿದ್ದೀವಿ. ಆ್ಯಂಡ್ ಇಂಡಿಯಾನಲ್ಲಿ ನಮ್ದು ಒಂದೇ ಟೀಮ್ ಬಂದಿದ್ದು ಟಾಪ್ 1.
0: ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ನೀವು ಹೊರದೇಶಕ್ಕೆ ಫಸ್ಟ್ ಟೈಮ್ ಹೋಗಿದ್ರಾ? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೆಂಟಲಿ ನೀವು ಹೇಗೆ ಪ್ರಿಪೇರ್ ಆದ್ರಿ, ಮಾನಸಿಕವಾಗಿ ತಯಾರಿಕೆ ಹೇಗಿತ್ತು? ಅದು ಬಹಳ
2: ನಮಗೊಂದು ಈ ಟೈಪ್ ಕಾಂಪಿಟೇಷನ್ ಇತ್ತಂತ ತಿಳಿಸಿದ ಮಗ ನಮ್ಗೆ ಇಲ್ಲಿ ಹೋಗಿ ವಿನ್ ಆಗಿ ಬರ್ಬೇಕಂತ ಆತ್ರಿ. ಮತ್ತು ನಮ್ಮ ಅಜ್ಜಾರು ನಮ್ಮ್ಯಾಗ ಭಾಳ ನಮ್ಗೆ ಇಟ್ರಿ, ಅಲಮ್ಮಪ್ಪರು ಬದ್ದಾರ್ರಿ, ಅವ್ರು ಅಂದ್ರೆ ನೀವು ಹೋಗಿ ವಿನ್ ಆಗಿ ಬರ್ರಿ, ನಿಮ್ಗೆಲ್ಲ ಬೇಕಾಗಿ ಸಪೋರ್ಟ್ ನಾವು ಕೊಡ್ತೀವಿ ಅಂತಂದ್ರಿ. ಅದ್ರ ಪ್ರಕಾರ ನಾವೆಲ್ಲ ಹೋಗಿ ನಾವು ಕೋಡಿಂಗ್ ಮತ್ತು ಏನು ಮೆಕ್ಯಾನಿಕಲ್ ವರ್ಕ್ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಡೈಲಿ 3-4 ಅವರ್ಸ್ ಪ್ರಾಕ್ಟೀಸ್ ಮಾಡಿ ಎಲ್ಲ ವಿನ್ ಇದು ಮಾಡಿಕೊಂಡು ಅಲ್ಲಿ ಹೋಗಿ ವಿನ್ ಆಗಿ ಬಂದು.
0: ವಿಠಲ್ ಅವರೇ, ತಮ್ಮ ಪ್ರಿಪರೇಷನ್ ಮಾನಸಿಕವಾಗಿ ತಾವು ತಯಾರಿಕೆ ಹೇಗೆ ಮಾಡಿದ್ರಿ, ಹೊರದೇಶಕ್ಕೆ ಹೋಗಬೇಕು, ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಅದರ ಬಗ್ಗೆ ಸ್ವಲ್ಪ?
3: ನಮಗೆ ಮೊದಲನೇದಾಗಿ ಇದಕ್ಕೆ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ನಾವು ಫಸ್ಟ್ ಟೈಮ್ ಅಲ್ರಿ, ಎಲ್ಲ ನಮ್ಗೆ ಅಷ್ಟು ಹೆದರಿಕೆ ಬಂದಂಗಾಗಿತ್ತು. ಮತ್ತು ನಮ್ಮ ಮ್ಯಾಲೆ ನಂಬಿಕೆ ಇಟ್ಟು ಇಷ್ಟು ನಮ್ಮನ್ನ ಹೊರದೇಶ ಇಂಟರ್ನ್ಯಾಷನಲ್ ಲೆವೆಲ್ ಕಳ್ಸಾತಾರಂದ್ರೆ ನಾವು ಒಂದು ಪೊಸಿಷನ್ದಾಗ ಬರಬೇಕಂತೇಳಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ದು ರೀ. ಅಲ್ಲಿ ಹೋದ ನಂತರ ಕಾಂಪಿಟೇಷನ್ಗಳು ಟಫ್ ಆದರೂ ನಾವು ಗೆಲ್ಲಬೇಕನ್ನೋ ಇದರಿಂದ ಇಬ್ಬರು ಟೀಮ್ ಆಗಿ ವರ್ಕ್ ಮಾಡಿ ಮಾತಾಡ್ಕೊಂಡು ಆಡಿ ಮತ್ತು ನಮ್ಮ ಮೇಲೆ ನಂಬಿಕೆ ಭಾಳ ಅಲ್ಲಿ ನಮ್ಮ ಇಂಡಿಯಾ ಒಳಗೆ ಇಟ್ಕೊಂಡು ನಂಬಿಕೆ ಭಾಳ ಇಟ್ಟಾರಂಥೇಳಿ ನಾವು ಅಲ್ಲಿ

0: ಬೇರೆ ನೀವು ಒಂಚೂರು ಸಿಗ್ತಾರೆ ಅಂತಂದು ನಮ್ಮ ಅಜ್ಜಾರು ನಮ್ಮ ಮತ್ತು ನಮ್ಮ ಫ್ರೆಂಡ್ಸು ನಮ್ಮ ಕಾಲೇಜ್ದಾಗ ಟೀಚರ್ಸ್ ಪ್ರಿನ್ಸಿಪಲ್ಲು ಸರ್ಗಳು ಅಜ್ಜಾರು ಎಲ್ಲರೂ ಸಪೋರ್ಟ್ ಮಾಡಿರಿ, ನೀವು ಹೋಗಿ ಗೆಲ್ಕೊಂಡು ಬರ್ತೀವಿ ಅಂತ ಅಂದ ಕೂಡಲೇ ನಾವು ಕಾನ್ಫಿಡೆನ್ಸ್ ಬರ್ತೀವಿ. ಆ ಪ್ರಕಾರ ನಾವು ಅದನ್ನು ಉಳಿಸ್ಕೊಂಡು ಇದನ್ನು ಪ್ರಯತ್ನ ಮಾಡಿ ವಿನಾಗಿ ಬಂದು
1: ಕೋಡಿಂಗ್ ರೋಬೋಟಿಕ್ಸ್ ಆ್ಯಂಡ್ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಇನ್ ಜನರಲ್ ಆಗಿ ಕಂಪ್ಯೂಟರ್ ಆಸಕ್ತಿ ಯಾವಾಗಿಂದ ಆಯಿತು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಕಂಪ್ಯೂಟರ್ ಆಸಕ್ತಿ ಅಂದರೆ ನನಗೆ 8th ಸ್ಟಾರ್ಟ್ ಆಗಿದೆ. 8th ನಮ್ಮ ಸ್ಕೂಲಲ್ಲಿ ಕಂಪ್ಯೂಟರ್ ಕ್ಲಾಸಸ್ ಇರ್ತಿದ್ವು, ಅಲ್ಲಿ ರೆಗ್ಯುಲರ್ ಆಗಿ ನಮಗೆ ಸಿಗ್ತಿರಲಿಲ್ಲ. ಅದ್ರ ಬೇಸ್ಮೆಂಟ್ ಆಗಿ ನಾವು ಲಾಸ್ಟ್ ಮೂಮೆಂಟ್ ಮಟ್ಟ ತಿಂಗಳದಾಗ 4 ಇದ್ರೆ ನಾವು 1 ಅಟೆಂಪ್ಟ್ ಹಾಕಿತ್ತು. ಅದ್ರ ಬೇಸ್ ಮ್ಯಾಗ ನಾವು ಇಲ್ಲಿ ನಮ್ಗೆ ಕಂಪ್ಯೂಟರ್ ಕೋಚಿಂಗ್ ಕ್ಲಾಸ್ ಹಚ್ಚಿದ್ವು. ಅಲ್ಲಿ ಹೊಸ ಲ್ಯಾಪ್ಟಾಪು ಮನ್ಯಾಗ ಕೊಡಿಸಿದ್ರು. ಆ ಲ್ಯಾಪ್ಟಾಪ್ದಾಗ ನಾವು ಸಣ್ಣ ಸಣ್ಣ ವೀಡಿಯೋಸ್ ನೋಡ್ಕೊತು ಕೋಡಿಂಗ್ ಮಾಡ್ಕೋತು ನಮ್ಗೆ ಪೆನ್ ವರ್ಕ್ ಮಾಡ್ಕೋತು ಇಷ್ಟು ಆಸಕ್ತಿ ಬಂತು.
2: ನಾವು 10th ಮುಗಿ ಮಟ್ಟ ಅಂತ ನಂಗೆ ಕಂಪ್ಯೂಟರ್ ಅಂದ್ರೆ ಅಷ್ಟು ಗೊತ್ತಿರಕ್ಕಿಲ್ಲ ರೀ. ನಮ್ಮ ಕಾಲೇಜ್ ಆಗಿದ್ದು ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರಕ್ಕಿಲ್ಲ ರೀ. ಅದು 10th ಮುಗಿದಿಂದ ಇಲ್ಲ ಕಂಪ್ಯೂಟರ್ ಕಲಿತ್ರೆ ಒಂದು ಫ್ಯೂಚರ್ ಐತಿ ಅಂತ ನಾವು ಕಂಪ್ಯೂಟರ್ ಕ್ಲಾಸಿಗೆ ಹಚ್ಚಿದ್ವಿ ರೀ. ಒಂದು ತಿಂಗಳ ಕಂಪ್ಯೂಟರ್ ಕ್ಲಾಸಿಗೆ ಹೋದ್ನಿ, ಮತ್ತು ಅಲ್ಲಿಂದ ಇಲ್ಲಿ ಬೆಳಗಾವಿಗೆ ಬಂದು ಕಾಲೇಜ್ ಕಲಿಸಿದ ಅಂತಲೇ ಇಲ್ಲಿ ಸ್ಟೀಮ್ ಎಚ್ ಒಳಗೆ ಅಲ್ಲಿ ಹೋಗಿ ನಮಗೆ ಕಂಪ್ಯೂಟರ್ದಾಗ ಕೋಡಿಂಗ್ ಮಾಡೋದು ಮತ್ತು ಇದನ್ನು ಮಾಡೋದು ಹೇಳ್ಕೊಟ್ರಿ. ನಮಗೂ ಕೋಡಿಂಗ ಕಂಪ್ಯೂಟರ್ದಾಗ ಮಾಡಂತಲೇ ಅದು ಇಂಟ್ರೆಸ್ಟ್ ಬಂದಂಗೆ ಆತ್ರಿ. ಮತ್ತು ಅದ್ರಾಗ ಕಂಪ್ಯೂಟರ್ದಾಗ ಡಿಸೈನಿಂಗ್ 3D ಡಿಸೈನ್ ಮಾಡೋದು ಎಲ್ಲ ಸ್ಟೀಮ್ ಎಚ್ದಾಗ ಕಲ್ಸಾಕತ್ರು. ಅದರಿಂದ ನಮಗೂ ಸ್ವಲ್ಪ ಕಂಪ್ಯೂಟರ್ ಮೇಲೆ ಆಸಕ್ತಿ ಬಂದು ನಾವು ಕೋಡಿಂಗ್ ಅಂತೂ ಕಲ್ಕೊಂಡು ಅದು ಮಾಡಿ.
1: ಸಾಮಾನ್ಯವಾಗಿ ಕಂಪ್ಯೂಟರ್ಸ್ಗಳಲ್ಲಿ ಕೋಡಿಂಗು, ಡೇಟಾ ಆ್ಯಂಡ್ ಗ್ರಾಫಿಕ್, ಫ್ರಂಟ್ ಎಂಡ್, ಮಿಡ್ಲ್ ಎಂಡ್, ಬ್ಯಾಕ್ ಎಂಡ್ ಅಂತ ಇರುತ್ತೆ. ತಾವು ಕೋಡಿಂಗೇ ಆಯ್ಕೆ ಮಾಡಿಕೊಂಡ್ರಿ, ಏಕೆಂದರೆ ಅದು ಭಾಳ ಟಫ್ ಇರುತ್ತೆ ನೋಡ್ಲಿಕ್ಕೆ ಹೋದರೆ, ಅದ್ರ ಬಗ್ಗೆ ತಿಳಿಸ್ಬೋದಾ?
0: ಕೋಡಿಂಗ್ ಅಂದ್ರೆ ನಮಗೂ ಆ್ಯಕ್ಚುಲಿ ನಮಗೆ ನೋಡ್ಬೇಕಂದ್ರೆ ಕೋಡಿಂಗ್ದೆ ಆಸಕ್ತಿ ಇರ ಕೇಳ್ರಿ. ಏನು ಬರ್ತಾ ನಮ್ಗೆ ಕೋಚಿಂಗಿನ ಕೊಡಾಕತ್ರು, ಅದರಲ್ಲಿ ನಮ್ಗೆ AI ಹೆಂಗೆ ಇಂಪ್ರೂವ್ ಆಗತ್ತೈತಿ, AI ಯಾವ ಟೈಪ್ ಆಗತ್ತೈತಿ ಅನ್ನೋ ಒಂದು ಆಸಕ್ತಿ ಬರ್ತೀವಿ. AIದಾಗ ಕೂತ್ಕೊಳ್ಳಿ, AIದಾಗ ಮೇನ್ ಬೇಕನ್ನೋದು ಕೋಡಿಂಗ್. ಕೋಡಿಂಗ್ ಇಲ್ಲದೇ AI ಏನು ಮಾಡಕ್ಕೆ ಬರಂಗ ಅಂದ್ಕೊಳ್ಳಿ, ಸ್ವಲ್ಪ ಕಲ್ಸಾಕತ್ರ. ಅದನ್ನ ನಾವು ತೊಗೊಂಡು ತೆಳಗ್ ತೊಗೊಂಡು ಡೇ ನೈಟ್ ಕೂತು ಪ್ರಾಕ್ಟೀಸ್ ಮಾಡಿ ಅದಾಗ ಇಂಟ್ರೆಸ್ಟ್ ತೊಗೊಂಡು ಕೋಡಿಂಗ್ ರೆಡಿ ಮಾಡಿ ನಮ್ಮ ಸ್ವಂತ ಆದಂಥ ನಾವು ಒಂದು ರೋಬೋ ರೆಡಿ ಮಾಡಿದ್ರು. ಆವಾಗ ನಮ್ಮ ಕಾಲೇಜವರು ಎಲ್ಲ ನಾಲ್ಕತ್ರು ನೀ ಇದ್ರಾಗ ಚಲೋ ಮಾಡ್ತಿ ಮಾಡಂತ ಅಂದ್ಕೊಳ್ಳಿ, ಅಲ್ಲೆಲ್ಲ ಸಪೋರ್ಟ್ ಕೊಟ್ಟ. ಈ ಕಾಂಪಿಟೇಷನ್ ಮಾಡಂತಂದು ಕಾಂಪಿಟೇಷನ್ ಹೋಗಿ ವಿನ್ ಆಗಿ ಬರೋಂಗು ನಮ್ಗೆ ಹೆಲ್ಪ್ ಆಯ್ತು. ಕೋಡಿಂಗ್
1: ವಿಠಲ್ ಅವರೇ, ಕೋಡಿಂಗ್ನಲ್ಲಿ ಆಸಕ್ತಿ ಹೇಗೆ ಬಂತು
2: ಅಂದ್ರೆ, ಈಗ ನಮ್ಗೆ ಸ್ಟೆಮ್ ಮೀಡಿಯಾದಿಂದ ಒಬ್ರು ಸಾಹಿಲ್ ಸರ್ ಅಂತ ಬಂದಿದ್ದಾರೆ, ನಮ್ಗೆ ರೋಬೋಟ್ ಬಗ್ಗೆ ಸ್ಟೇಮೇಶ್ನಲ್ಲಿ ಹೇಳ್ಕೊಡಕ್ಕೆ ಒಂದು ವಾರದ ಇದಿತ್ತು ಅದು ಕ್ಲಾಸ್. ಆಗ ಆಗ ನಮ್ಮ ಕೈಯಾಗನ ಒಂದು ರೋಬೋಟದ ಕಿಟ್ ಕೊಟ್ಟು ಅದಕ್ಕೆ ಕೋಡಿಂಗ್ ಹಾಕಿ ನಮ್ಮ ಕೈಯಾರನೇ ಒಂದೊಂದು ರೋಬೋಟ್ ಮೂಮೆಂಟ್ ಮಾಡಿಸೋದು ಅದು ಎಲ್ಲ ಕಲಿಸಿದ್ರು. ಆಗ ನಮ್ಮ ಕೈಯಲ್ಲೇನ ಒಂದು ರೋಬೋಟ್ ಆಗತ್ತಲ್ಲ ಅಂತೇಳಿ ಅದ್ರಾಗ ಕೋಡಿಂಗನ್ನು ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿರಿ, ಮತ್ತು ಅದ ರೋಬೋಟ ಚೇಂಜ್ ಆಗತ್ತೆ. ಅದೇನು ಕೆಲಸ ಮಾಡ್ತಿರ್ತದಲ್ಲ ರೀ, ಅದ ರೋಬೋಟ ಚೇಂಜ್ ಮತ್ತು ಬೇರೆ ಕೆಲಸ ಮಾಡ್ತದೆ. ಹಂಗೆ ಅದು ನಮ್ಮ ಕೈಯಾರನ ರೋಬೋಟ್ಗಳು ರೆಡಿ ಆಗತ್ತಲ್ಲ ಅಂತೇಳಿ ನಮಗೂ ಒಂದು ಖುಷಿಯಾಗಿ ನಾವು ಸ್ವಂತ ಕೋಡಿಂಗ್ ಅವ್ರು ಹೇಳಿಕೊಟ್ಟಂಗೆ ಮಾಡಾಕತ್ತೀವಿ ರೀ. ಅದು ಅವ್ರು ಹೇಳಿಕೊಟ್ಟು ಬಿಟ್ಟಿಂದು ನಾವು ಅವೇನು ಅವ್ರ ರೋಬೋಟ್ಗಳು ನಮಗೆ ಕಲಿಸಿರ್ತಾರಲ್ಲ ರೀ, ಅವ ರೋಬೋಟ್ಗಳ ಮೇಲೆ ಬೇರೆ ಬೇರೆ ಕೋಡಿಂಗ್ ಹಾಕಿ ಏನೇನು ವರ್ಕ್ ಆಗ್ತೈತಿ ಅದನ್ನೆಲ್ಲ ನೋಡ್ಕೊಂತಲೇ, ಓ ಈ ಕೋಡ್ ಹಾಕಿರಿ ಇದು ಹಿಂಗೆ ವರ್ಕ್ ಆಗ್ತೈತಿ ಅನ್ನೋದು ಇದಾಗಂತಲೇ ನಾವು ಇದು ರೋಬೋ ಸಾಕರಿಗೆ ಹೋಗಕ್ಕೆ ಒಂದು ಕೋಡಿಂಗ್ ಕರೆಕ್ಟಾಗಿ ನಾವು ರೆಡಿ ಮಾಡಿ.
1: ಸಾಕರ್ ಅಂದ ತಕ್ಷಣ ತಲೆಯಲ್ಲಿ ಬರೋದು ಫುಟ್ಬಾಲ್. ಅಂತ ಸಂದರ್ಭದಲ್ಲಿ ಈ Track 3 ರೋಬೋ ಸಾಕರ್ ಲೀಗ್ ಬಗ್ಗೆ ಸ್ವಲ್ಪ ಮಾತನಾಡೋಣ. ಮಾತಿನ ಮುಖಾಂತರ ನಮ್ಮ ಕೇಳುಗರಿಗೆ, ಏಕೆಂದ್ರೆ ಇದು ಕೇಳುವ ಮಾಧ್ಯಮ ಸಾಕರ್ ಫುಟ್ಬಾಲ್, ಈಗ ತಾವು ರೋಬೋಟ್ ರೆಡಿ ಮಾಡಿದ್ರಿ, ಅದರಲ್ಲಿ ಕೋಡ್ ಮಾಡಿ ತಾವು ಕಂಟ್ರೋಲ್ ಮಾಡಿ ಫುಟ್ಬಾಲ್ ಆಟ ಆಡಿದ್ರಿ, ಯಾರೊಂದಿಗೆ ಆಟ ಆಡಿದ್ರಿ, ಫುಟ್ಬಾಲ್ ಆಟದ ನಿಯಮ ಹಾಗೆ ಇತ್ತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸು.
0: ನಿಯಮ ಅಂದ್ರೆ ಒಂದು ಇಂತಿಷ್ಟು ರೂಲ್ಸ್ ಅದಾವ್ರಿ, ಬಾಲ್ 3 ಹೆಚ್ಚು ಹೋಲ್ಡ್ ಮಾಡೋದ್ರಿ, ಹೋಲ್ಡ್ ಮಾಡ್ರೆ ಫಾಲ್ಸ್ ಆಗ್ತೈತ್ರಿ, ಮತ್ತು ಅವ್ರು ವಿಸಿಲ್ ಹೊಡಿಯೋಕ್ಕಿಂತ ಮೊದಲು ಹೋಗ್ಬಾರ್ದು ಜಡ್ಜಸ್, ಅಲ್ಲಿ ಹೋದ್ರೆ ಅದು ಫಾಲ್ಸ್ ಆಗ್ತೈತ್ರಿ. ಇಂಥ ಒಂದು 4-5 ರೂಲ್ಸ್ ಇರ್ತಾವ್ರಿ, ಅದರ ರೂಲ್ಸ್ ನಾವು ನೋಡ್ಕೊಂತು ನಾವು ನಮ್ಮ ಕಂಟ್ರೋಲ್ದಾಗ ನಮ್ಮ ರೋಬೋಟ್ ಇರಬೇಕು ಆ ಪ್ರಕಾರ ಮಾಡಿ. ಮತ್ತು ಅಪೋಸಿಟ್ದವರು ಸ್ಟ್ರಾಂಗ್ ಇರ್ತಾರೆ, ಅವ್ರ ಕಡೆಯಿಂದ ಹೆಂಗೆ ಬಾಲ್ ತಪ್ಪಿಸ್ಕೋಬೇಕು, ಹೆಂಗೆ ಹೋಗಿ ಗೋಲ್ ಹಾಕಬೇಕು, ಇದು ಮೇನ್ ಇಂಪಾರ್ಟೆಂಟ್ ಇದೆ. ಅರಾಗ ಹೋಗಿ ನಾವು ಇದನ್ನ ಮಾಡಿಕೊಂಡು ನಮ್ಗೆ ಒಂದು ಪ್ರಾಕ್ಟೀಸ್ ಮಾಡಿದ್ಮ್ಯಾಗ ನಮ್ಗೆ ಗೊತ್ತಾಗ್ತದೆ ಇದು ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತ. ಮತ್ತು ಹೆಂಗೆ ರೀ, ಅವ್ರ ಅಪೋಸಿಟ್ ಯಾರೋ ಬಂದರು ನಾವು ಬಾಲ್ ಕಸ್ಕೊಂಡು ಹೋಗ್ತಿದ್ವಿ, ಒಬ್ಬರು ಡಿಫೆಂಡಿಂಗ್ ಮಾಡ್ತೀವಿ ರೀ, ಒಬ್ರು ಗೋಲ್ ಮಾಡ್ತೀರಿ, ಟೀಮ್ ಪಾರ್ಟ್ನರ್ ಆಗಿ ಮಾಡ್ತೀವಿ.
1: ಆಲ್ ರೈಟ್, ಸೊ ಫುಟ್ಬಾಲ್ ಆ ಒಂದು ಮೈದಾನದಲ್ಲಿ ರೋಬೋಟಿಕ್ ಸಾಕರ್ ಲೀಗ್ನಲ್ಲಿ 2 ರೋಬೋಟ್ 1 ಟೀಮ್ನಲ್ಲಿ,
2: ಒಂದು ಟೀಮ್ ನಮ್ಮ 2 ರೋಬೋಟ್ ರೀ, ಅಪೋಸಿಟ್ 2
1: ರೋಬೋಟ್. ಆಲ್ ರೈಟ್, ತಾವು ಇದ್ರ ಬಗ್ಗೆ ತಿಳಿಸಿ, ಫಸ್ಟ್ ಮ್ಯಾಚ್ ಯಾರೊಂದಿಗೆ ಇತ್ತು ಆ್ಯಂಡ್ ಫೈನಲ್ ಮ್ಯಾಚ್ ಯಾರೊಂದಿಗೆ?
0: ಫಸ್ಟ್ ಮ್ಯಾಚ್ ಗೋವಾ ಟೀಮ್ ಕೂಡ ಇತ್ತು, ಅವ್ರು ನಮ್ಮ ನ್ಯಾಷನಲ್ದಾಗೂ ನಮ್ಮ ಕೂಡ ಬಂದಿರ ಕೇಳ್ರಿ, ಇಂಟರ್ನ್ಯಾಷನಲ್ದಾಗ ಬಂದ ಕೂಡ ನಮ್ಗೆ ಭಾಳ ಟಫ್ ಕಾಂಪಿಟೇಟ್ ಕೊಡ್ತೀವಿ. ಇದ್ರೆ ಅದಾಗೂ ನಾವು ಸೋಲೋ ಮ್ಯಾಚ್ ಹೆಂಗಾರ ಮಾಡಿ ನಾವು ಪ್ರಯತ್ನ ಪಟ್ಟು ವಿನ್ ಆದ್ರು ಅಲ್ಲಿ 3 ಲೀಡ್ದಾಗ ವಿನ್ ಆದ್ರು.

0: ಎಂಟ್ರಿ ಪಡ್ತಿರ್ತಾಗ ಲಾಸ್ಟ್ ಫೈನಲ್ ಮ್ಯಾಚ್ ರೀ ನಮ್ ಇಂಡೋನೇಷ್ಯಾ ಕೂಡ ಬತ್ತ ಅದ ದೇಶದಾಗ ಅವ್ರ ಕೂಡ ನಮ್ ಬತ್ತರಿ ಅವ್ರ ಮ್ಯಾಗ ಒಂದ್ ನಾಕ್ ಗೋಲ್ ದಿನ ವಿನ್ ಆದ್ವು ರೀ ಅದ್ ಎಕ್ಸ್ಪೀರಿಯನ್ಸ್ ಅಂತ ಬಹಳ ಬೆಸ್ಟ್ ಇದೆ
1: ಎಕ್ಸ್ಪೀರಿಯನ್ಸ್ ಬಗ್ಗೆ ಖಂಡಿತ ಕೇಳ್ತೇನೆ ಗೋವಾ ಆಯ್ತು ಅದಾದ ತಕ್ಷಣ ಎಷ್ಟು ದೇಶದೊಂದಿಗೆ ನೀವು ಆಟ
2: ನಮ್ಮ ದೇಶದ ಹೈದರಾಬಾದ್ ಟೀಮು ಬಂದಿತ್ರಿ ಮತ್ತ ಅಲ್ಗೇರಿಯಾ ವತಿಯಿಂದ ಎರಡು ಟೀಮ್ ಬಂದಿದ್ವಿ ಅಲ್ಗೇರಿಯಾ ಒಂದು ಟೀಮ್ 9 points ಲೀಡ್ದಿಂದ ಗೆದ್ದ್ರಿ ಮತ್ತೆ ಇನ್ನೊಂದು ಟೀಮ್ ನಮಗೆ ಪ್ಲಸ್ ಪಾಯಿಂಟ್ ಆದ್ರಿ ಯಾಕಂದ್ರೆ ನಮ್ಮ ರೋಬೋಟ್ಗಳು ಸಣ್ಣ ಇದ್ರು ಸ್ಟ್ರಾಂಗ್ ಇದ್ದು ಅವರು ರೋಬೋಟ್ಗಳು ನಮಗೆ ನಾವು ಒಂದು ಸ್ವಲ್ಪ ಪುಶ್ ಮಾಡಿದ್ರೆ ಹಿಂಸರಿ ಅದು ಅಲ್ಲ ನಮಗೆ ಪ್ಲಸ್ ಪಾಯಿಂಟ್ ಆಯ್ತು ಅಲ್ಲಿ ನಾವು ಹೈಯೆಸ್ಟ್ ಅಂದ್ರೆ 27 ಗೋಲ್ ಹೊಡೆದ್ರಿ
1: ಒಂದು ಮ್ಯಾಚ್ ಅಲ್ಲ
2: ಒಂದು ಮ್ಯಾಚ್ ಅಲ್ಲಿ 5 minutes ಆಟದಲ್ಲಿ 1 minute ಹಾಫ್ ಟೈಮು 4 minutes ಆಟ ಇರುತ್ತೆ ಅಲ್ಲಿ ನಮ್ದು 27 ಗೋಲ್ ರೀ ಅವ್ರದ್ದು ಒಂದು ಗೋಲ್
1: ಸೊ ಈಗ ಐ ಆಮ್ ಜಸ್ಟ್ ಒಂದು ಪ್ರಶ್ನೆ ಏನಂದ್ರೆ 27 ಗೋಲು 5 minutes ಅಂತ ತಾವು ಹೇಳಿದ್ರಿ ಅದರಲ್ಲಿ ಲೀಡ್ ಯಾರು ಮಾಡ್ತಿದ್ರು ಗೋಲ್ ಯಾರು ಹೊಡಿತಿದ್ರು ಈಗ ನೀವು ಇಬ್ರು ಆಡ್ತಾ ಇದ್ದೀರ ಗೋಲ್ ಕೀಪರ್ ಒಬ್ರು ಇರ್ಲೇಬೇಕು ಹೌದಲ್ಲ ಹಾ ಲೀಡ್ ಯಾರು ಮಾಡ್ತಿದ್ರು
0: ಲೀಡ್ ಅಂದ್ರೆ ನಾ ಲೀಡಿಂಗ್ ದಾಗ ನಾವ್ ಇರ್ತಿದ್ವಿ ರೀ ಯಾವತ್ತು ಮುಂದ್ ಹೋಗಿ ಇವ್ರು ಮಾಡ್ತೀವಿ ನನ್ನ ಪಾರ್ಟ್ನರ್ ರೀ ಅಣ್ಣ ನಡಿಕೆ ಏನಾಗತ್ತಿತ್ರಿ ಅವ್ನ್ ಬ್ಲಾಕ್ ಮಾಡ್ರೆ ನಾ ಹೋಗ್ತೀನಿ ನನ್ ಬ್ಲಾಕ್ ಮಾಡ್ರೆ ಅವ್ರು ಹೋಗ್ತಾರೆ ಹೆಚ್ಚನಾಜ್ ಅಂದ್ರೆ ಅವ್ನು ಹೋಗ್ತಿದ್ರಿ ಅವ್ರೇನ್ ಮಾಡಿತ್ತು ಸ್ಟ್ರಾಟಜಿ ಯೂಸ್ ಮಾಡ್ರಿ ಇವನು ಇವ ಬಂದ್ ಮುಂದ್ ಹಾಕ ಅಂತ ಇವನು ಬ್ಲಾಕ್ ಮಾಡಾಕತ್ರಿ ಅದನ್ನ ಇದನ್ನ ತಗೊಂಡು ನಾವು ಹೋಗಿ ಗೋಲ್ ಹಾಕಕತ್ತೀನಿ ಅಲ್ಲಿಂದ ನಮ್ಗೆ 27 ಗೋಲ್ ತಲುಪಾಕ ನಮ್ಗೆ ಸಾಧ್ಯ ಆಗ್ತದೆ
1: ಒಂದು ಜನರಲ್ ಲ್ಯಾಂಗ್ವೇಜ್ ನಲ್ಲಿ ಎಷ್ಟು ದೊಡ್ಡದಿತ್ತು ಮೈದಾನ
0: 4x8 feet
1: 4x8 feet 27 ಗೋಲ್ ಅಂತ ಹೇಳಿದ್ರೆ ಯಾವ ದೇಶದ ವಿರುದ್ಧ
2: ಅಲ್ಗೇರಿಯಾ
1: ಅಲ್ಗೇರಿಯಾ ವಿರುದ್ಧ ಅವ್ರದ್ದು ಎಷ್ಟಿತ್ತು
2: ಅವ್ರದ್ದು 1 point
1: ಒಂದೇ ಒಂದು ಗೋಲ್ ಇತ್ತು ಬಹಳ ಉತ್ತಮ ಅಂದ್ರೆ ಆ ಹಿಸಾಬ್ನಲ್ಲಿ ನೀವು ಆ ರೋಬೋಟ್ ಅನ್ನ ಕಂಟ್ರೋಲ್ ಮಾಡ್ತಿದ್ರಿ ಈಗ ಇನ್ನೊಂದ್ ಸ್ವಲ್ಪ ಈ ರೋಬೋಟ್ ಬಗ್ಗೆ ಮಾತನಾಡೋದಂದ್ರೆ ಆ ರೋಬೋಟ್ಗೆ ಏನಾದ್ರು ಚಾರ್ಜ್ ಫಟೀಗ್ ಏನಾಗ್ತಿದ್ರಿಗಿಲ್ಲ ಅದ್ರ ಬಗ್ಗೆ ಸ್ವಲ್ಪ
0: ಚಾರ್ಜ್ ಅಂದಾಗ ನಾವು ಟೋಟಲ್ 2 batteries ಯೂಸ್ ಮಾಡ್ತಿದ್ರು ಒಂದ್ ಕ್ವಾರ್ಕಿ ಎಕ್ಸ್ಟೆನ್ಷನ್ ಬೋರ್ಡ್ ಅಂತ ಇರ್ತಿದ್ವಿ ಕ್ವಾರ್ಕಿಗ ನಾವು 3.7 volt ಯೂಸ್ ಮಾಡ್ತಿದ್ವಿ ರೀ ಕ್ವಾರ್ಕಿ ಎಕ್ಸ್ಟೆನ್ಷನ್ ಬೋರ್ಡ್ ಅಂದ್ರೆ ಅದು ಮೋಟರ್ಸ್ ಎಲ್ಲ ಆಲ್ ಓವರ್ ಕಂಟ್ರೋಲ್ ಮಾಡ್ತಿದ್ರು ಕ್ವಾರ್ಕಿ ಎಕ್ಸ್ಟೆನ್ಷನ್ ಬೋರ್ಡ್ ಅದಕ್ಕೆ ನಾವು 7.4 volt ಕೊಡ್ತಿದ್ವಿ ಅದನ್ನ ನಾವು ಡೈಲಿ ಒಂದಿನ ಚಾರ್ಜ್ ಮಾಡಿದ್ರೆ ಅದು ನಾವು ಚಾರ್ಜ್ ಮುಗಿಯೋ ಮಟ್ಟ ಒಟ್ಟ ಇದು ಮಾಡ್ತಿರಲ್ಲ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಐತಿ ನಮ್ಮ ಎಲ್ಲಿ ರೋಬೋಟ್ ಕೈ ನಡ್ಕೊಟ್ಟಿಲ್ಲ ಮತ್ತು ಚಾರ್ಜ್ ಭಾಳ ಒತ್ತಡ ಹಾಕತ್ತಿತ್ತು ಇದು ನಾವು ನೋಡ್ಕೊಂಡು ಮಾಡಿದ್ವಿ
1: ಈ ರೋಬೋಟಿಕ್ ಸಾಕರ್ ಲೀಗ್ ಆಟ ಆಡುವಾಗ ರೋಬೋನಲ್ಲಿ ಇರುವ ಕ್ಯಾಮರಾ ಮುಖಾಂತರ ತಾವು ಆಡ್ತಿದ್ರ ಅಥವಾ ತಮ್ಮ
2: ರೋಬೋನಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿರ್ಕಿಲ್ರಿ
1: ಆಲ್ ರೈಟ್
2: ಕೈಯಲ್ಲಿ ಮೊಬೈಲ್ ನೋಡ್ತಿರ್ಕಿಲ್ಲ ಅಲ್ಲಿ ರೋಬೋಟ್ ಯಾವ ತರ ಮೂವ್ಮೆಂಟ್ ಆಗ್ತದಲ್ಲ ನಾವು ಅಷ್ಟು ಪ್ರಾಕ್ಟೀಸ್ ಮಾಡಿದ್ದು ರೀ ಅಂದ್ರೆ ಕಂಟ್ರೋಲ್ ಮೊಬೈಲ್ ನೋಡೋದ್ಲೇನ ಬಟನ್ ಒತ್ತಿ ಕಂಟ್ರೋಲ್ ಮಾಡಕ್ಕೆ ಅಷ್ಟು ಇದನ್ನ ನೋಡಿದ್ರಿ ಮೊಬೈಲ್ನಲ್ಲಿ ಕ್ಯಾಮ್ರಾ ಏನು ಅಳವಡಿಸಿರ್ಕಿಲ್ಲ
1: ಟೆಕ್ನಾಲಜಿಕಲಿ ರೋಬೋ ತಮ್ದು ಆಮೇಲೆ ಇಷ್ಟು ದೇಶದ್ದು ಇತ್ತು 22 ಬಂದಿತ್ತಲ್ವ ಯಾರ್ದು ಬಹಳ ಅಡ್ವಾನ್ಸ್ಡ್ ಆಗಿತ್ತು ಅದ್ರ ಬಗ್ಗೆ ತಿಳಿಸ್ಬೋದು
0: ಅಡ್ವಾನ್ಸ್ ಅಂದ್ರೆ ಜಪಾನ್ ಅವ್ರದ್ದು ಅಡ್ವಾನ್ಸ್ ಆಗಿತ್ತು ಅಡ್ವಾನ್ಸ್ ಅಂದ್ರೆ ಅಲ್ಲಿ ಬಟ್ ಅವ್ರದ್ದು ಡಿಸೈನ್ ಯೂನಿಕ್ ಆಗಿತ್ತು ಮತ್ತೆ ಅಲ್ಲಿ ಮೋಟರ್ಸ್ ನೋಡ್ರೆ ನಮ್ ಇಂಡಿಯಾಗಿತ್ತ ಬಹಳ ವೆರೈಟಿ ಆದ್ರೆ ನಮ್ ಇಂಡಿಯಾದು ಸಣ್ಣ ಮೋಟರ್ ಸ್ಮಾಲ್ ಇರ್ತಾವ್ರಿ ಅವ್ರು ನಮ್ ದೊಡ್ಡ ತಗೋಬೇಕಾರ ಕಾಸ್ಟ್ಲಿ ಇರ್ತಾವ್ರಿ ಅಂತ ಮೋಟರ್ ಅವ್ರು ಸಣ್ಣ ಮಾಡಿರ್ರಿ ಅವ್ರು ಅವು ಫುಲ್ ಪವರ್ಫುಲ್ ಇದ್ದು ರೀ ಮತ್ತ ಫುಲ್ ಸ್ಟ್ರಾಂಗ್ ಇತ್ತು ಅದು ಟೀಮ್
1: ನೀವು ಅವ್ರ ವಿರುದ್ಧ ಗೆದ್ರು
2: ಅವ್ರ ವಿರುದ್ಧ ನಮಗೆ ಮ್ಯಾಚ್ ಆಗಿಲ್ಲ
1: ಬಟ್ ದೇ ವೇರ್ ಸ್ಟ್ರಾಂಗ್ ಅಂಡ್ ನೀವು ಅವ್ರ ಕಡೆ ಈಗ ಇಷ್ಟು ದೇಶದವ್ರು ಬಂದಿದ್ರು ರೋಬೋ ಅವರು ತಗೊಂಡ್ ಬಂದಿದ್ರು ಅದರೊಂದಿಗೆ ಆ ವಿದ್ಯಾರ್ಥಿನಿಯರು ಯಾರು ಇದ್ರು ಅವರೊಂದಿಗೆ ನಿಮ್ಮ ಮಾತುಕತೆ ಆಯ್ತಾ ಗೆಳೆತನ ಬೆಳೆಸ್ಕೊಂಡ್ರು ಅದ್ರ ಬಗ್ಗೆ ಸ್ವಲ್ಪ
2: ನ್ಯಾಷನಲ್ ದಾಗ ಹೈದರಾಬಾದ್ ಟೀಮ್ ಫ್ರೆಂಡ್ಸ್ ಆಗಿದ್ರು ಅವರು ಅಲ್ಲಿ ಬಂದು ನಮ್ ಅವ್ರು ಸೋತ್ರು ಅಂದ್ರ ಹಿಂಗ ಸಿಟ್ ಮಾಡ್ಕೊಳ್ಳಿಲ್ರಿ ಅವರು ಬಂದು ನಮ್ಗೆ ಸಪೋರ್ಟಿವ್ ಆಗಿ ನಾವು ಸೋತ್ರು ನೀವು ಇಂಡಿಯಾಕಾದ್ರೂ ಕಪ್ ತರಬೇಕಂತ ಹೇಳಿ ನಮ್ಮ ಬೆನ್ ಹಿಂದಿತ್ತು ಅವ್ರು ಏನು ಸ್ಕಿಲ್ ಇರ್ತಾವಲ್ರಿ ಅವನು ಒಂದು ಸ್ವಲ್ಪ ಹೇಳಿ ಹಂಚ್ಕೊಂಡಂಗೆ ಮಾಡಿದ್ರು
1: ಹೈದರಾಬಾದ್ ಆಯ್ತು ಹೊರದೇಶದವ್ರು ಯಾರಾದ್ರೂ
0: ಹೊರದೇಶದ ಇಂಡೋನೇಷ್ಯಾದವ್ರು ಆಕ್ಚುಲಿ ಅವರು ಸ್ಟಾರ್ಟಿಂಗ್ ರೀಜನಲ್ ಫೈನಲ್ ಬರುವಾಗ ಬಹಳ ಖುಷಿಯಾಗಿದ್ದವ್ರು ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಗೋಲ್ಡ್ ಮಾಡಿ ಅವ್ರ ಒಂದು ಸಾಧನೆ ನಾವು ಫೈನಲ್ ಹೋಗತ್ತೇವೆ ಅಂತಿತ್ತು ಅದ್ ನಾವೇನ್ ಮಾಡಿದ್ವಿ ನಮ್ಮ ಕಡೆ ಬಂದ ಮ್ಯಾಲ ನಾವು ಗೋಲ್ ಹಾಕಕತ್ತು ಅವ್ರ ಒಂದ್ ಸ್ವಲ್ಪ ಸೈಲೆಂಟ್ ಆದ್ರಿ ಆಮೇಲೆ ವಿನ್ ಆದ್ಮ್ಯಾಗ ಕಂಗ್ರಾಚುಲೇಷನ್ಸ್ ಹೇಳಿ ನಿಮ್ದು ಆಟ ಸ್ಕಿಲ್ಸ್ ಗಳು ಐತಿ ಹೆಂಗ್ ಕಂಟ್ರೋಲ್ ಮಾಡ್ರಿ ಯಾವ ಟೈಪ್ ಈ ಲಾಜಿಕ್ ಯೂಸ್ ಮಾಡ್ರಿ ಅದನ್ನ ಸ್ವಲ್ಪ ಕೇಳ್ಕೊಂಡ್ರಿ ಮತ್ತೆ ಫ್ರೆಂಡ್ಶಿಪ್ ಅಂತ
1: ಅಲ್ಜೀರಿಯಾ ವಿರುದ್ಧ 27 ಗೋಲ್ಸ್ ಅಲ್ಲ ಹೇಗಿತ್ತು ಅವರ ಅವರೊಂದಿಗೆ ಆಫ್ಟರ್ ದ ಮ್ಯಾಚ್ ಎಂಡೆಡ್ ಮ್ಯಾಚ್ ಎಂಡ್ ಆದ ತಕ್ಷಣ ಅವರೊಂದಿಗೆ ಮಾತನಾಡಿದ್ರ ಹೇಗೆ
0: ಮಾತನಾಡಿದ್ದು ಆಲ್ ದ ಬೆಸ್ಟ್ ಹೇಳಿ ಅವ್ರು ನೆಕ್ಸ್ಟ್ ಟೈಮ್ ನೀವು ಸಾಧನೆ ಮಾಡ್ತೇನೆ ಅಂತ ಹೇಳಿದ್ದು ರೀ ಅವ್ರ ಸ್ವಲ್ಪ ಡಿಸಪಾಯಿಂಟ್ ಆಗಿರ್ರಿ ಅಂದ್ರೆ ಒಂದು ಗೋಲು 27 ಲೀಗ್ ಅಂತ ಅಂದ್ಕೊಳ್ಳಿ ಅವ್ರಿಗೊಂದು ಸ್ವಲ್ಪ ಡಿಸಪಾಯಿಂಟ್ ಆದ್ರು, ನಾವು ಕನ್ವರ್ಸೇಷನ್ ಮಾಡಿದ್ದೇವೆ ರೀ, ಇಲ್ಲ ನೀವು ಸ್ವಲ್ಪ ಚಲೋ ಆಡತ್ತೀರಿ, ಇನ್ನೊಂದು ಸ್ವಲ್ಪ ಚಲೋ ಆಡ್ರಿ, ನೆಕ್ಸ್ಟ್ ಟೈಮ್ ನೀವು ಈ ಟೈಪ್ ಆಡ್ರಿ ಅಂತ ಹೇಳಿ ಒಂದು ಸ್ವಲ್ಪ ಸಮಾಧಾನ ಮಾಡಿದ್ವಿ.
1: ಇದು ರೋಬೋಟಿಕ್ ಸಾಕರ್ ಲೀಗ್ ಆಯ್ತು. ನಿಜ ಜೀವನದಲ್ಲಿ ಸಾಕರ್ ಆಡಿದ್ದೀರಾ, ಫುಟ್ಬಾಲ್ ಆಡಿದ್ದೀರಾ?
2: ಇಲ್ಲ ಆಡಿಲ್ರಿ.
1: ನಿಜವಾಗ್ಲೂ ಆಡಿಲ್ವಾ? ಮೈದಾನದಲ್ಲಿ ಆಟ ಆಡಿಲ್ಲ,
0: ಮೈದಾನದಲ್ಲಿ ಎಲ್ಲಿ ಇಲ್ರಿ. ಅಂದ್ರೆ ನಾವು ಆಡಿದ್ದೇವ್ರಿ, ಬಟ್ ಬಾಲ್ ಇಲ್ರಿ. ಪ್ರೈಮರಿ ಇದ್ದಾಗ ಮೂರನೇದಾಗ ಒಮ್ಮೆ ಆಡಿನ್ರಿ, ಅದಾದ್ಮ್ಯಾಗ ಆಟ ಆಡಿನ ಇಲ್ರಿ. ಯಾವಾಗ ನಮ್ ಕ್ರಿಕೆಟ್ ಇಲ್ಲ ವಾಲಿಬಾಲ್ ಆಡ್ತೇವ್ರಿ ನಮ್ ಸ್ಕೂಲ್ದಾಗ. ಕಾಲೇಜ್ ಲೈಫ್ದಾಗ ಬಂದಾಗ ಇವೆಲ್ಲ ದೂರ್ಸರ್ದವ್ರಿ, ಈಗೆಲ್ಲ ರೋಬೋಟ್ಸ್ ಇಲ್ಲ
1: ಆಡತ್ತೀವಿ.
2: ನಾವು ಹೈ ಸ್ಕೂಲ್ ಲೆವೆಲ್ ಇದ್ದಾಗ ಕಬಡ್ಡಿ ಆಡ್ತಿದ್ವಿ, ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್ ಆಡ್ತಿರ್ತೀವಿ.
1: ನೋಡಿ, ಯಾವುದೇ ಕ್ರೀಡೆ ಎನಿ ಸ್ಪೋರ್ಟ್ಸ್ ಮೆಂಟಲ್ ಸ್ಟ್ರಾಟಜಿ ಬೇಕೇ ಬೇಕು. ಅದು ರೋಬೋಟಿಕ್ಸ್ ಸಾಕರ್ ಲೀಗ್ ಇರಲಿ, ಮೈದಾನದ ಫುಟ್ಬಾಲ್ ಇರಲಿ, ಇಲ್ಲಿ ನಿಮ್ಮ ಸ್ಟ್ರಾಟಜಿ ಹೇಗಿತ್ತು? ರೋಬೋಟಿಕ್ ಸಾಕರ್ ಲೀಗ್ನಲ್ಲಿ ಸ್ಟ್ರಾಟಜಿ ಹೆಂಗೆ ನೀವು ಮಾಡ್ತಿದ್ರಿ? ಯಾಕೆಂದರೆ ನಿಜ ಜೀವನದಲ್ಲಿ ನೀವು ಫುಟ್ಬಾಲ್ನ ಆಡಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ, ರೋಬೋಟಿಕ್ಸ್ ವೇನಲ್ಲಿ ನೀವು ಗೆದ್ದೇ ಬಂದಿದ್ದೀರಾ. ಸೊ ನೀವು ಹೆಂಗೆ ಆ ಸ್ಟ್ರಾಟಜಿ ಮಾಡ್ತಿದ್ರಿ?
0: ಸ್ಟ್ರಾಟಜಿ ಅಂದ್ರೆ ನಾವು ಮೊದಲು ಇಬ್ಬರೇ ಇದ್ದವ್ರಿ, ಅವ್ ಅಪೋಸಿಟ್ ನಾನು ಅಪೋಸಿಟ್ ಹಾಕಿರ್ತೀವ್ರಿ. ಅಲ್ಲಿ ನಾವೇನು ಬರೀ ಗುದ್ದಾಡೋದು ಮಾಡ್ತಿದ್ದೀವ್ರಿ, ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ್ರಿ. ಒಂದಿನ ಫುಲ್ ಗುದ್ದಾಡೋದ್ರಾಗತ್ರಿ, ನೆಕ್ಸ್ಟ್ ಡೇ ನಮ್ಗೆ ಗೊತ್ತಾಗತ್ತೆ ಬಾಲ್ ಹೆಂಗೆ ಕಸ್ಕೋಬೇಕು ಅಂತ. ಅದು ನಮ್ಗೆ ನೋಡಿದ ಬಟ್ಟೆ ಗೊತ್ತಾಕೈತಿ, ಅದು ಹಿಂಗೆ ಹೋದ್ರೆ ಹಿಂಗೆ ಬರ್ತೈತಿ, ಹಿಂಗೆ ಹೋದ್ರೆ ಹಿಂಗೆ ಬರ್ತೀವಿ ಅಂತ. ಗ್ರೌಂಡ್ ದೊಡ್ಡದು ಇರ್ತೀರ ಅದು ಆ ರೋಬೋಟ್ಸ್ ಪ್ರಕಾರ ನೋಡ್ರಿ. ಆ ಗ್ರೌಂಡ್ದಾಗ ನಾವು ಹಿಂಗೆ ಹೋಗಿ ಹಿಂಗೆ ಪಾಸ್ ಆಗಬೇಕು, ಹಿಂಗೆ ಮಾಡಿ ಗೋಲ್ ಹೊಡಿಬೇಕು ಅನ್ನೋದು ನಮಗೊಂದು ಸ್ಟ್ರಾಟಜಿ ಯೂಸ್ ಆದ್ರೆ. ಆಮೇಲೆ ನಮ್ಗೆ ಇವರಿದ್ರೆ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಅವ್ರು ನಮ್ಗೆ ಫ್ರೆಂಡ್ಸ್ ಇದ್ದಿರ್ರಿ, ಅವ್ರ ಕರ್ಕೊಂಡು ಅವ್ರ ಅಪೋಸಿಟ್ ನಾ ಅಪೋಸಿಟ್ ಆದವ್ರಿ. ಅದರಲ್ಲಿ ನಾವು ನೋಡಿದ್ದು ರೀ ಏನೇನು ಮಿಸ್ಟೇಕ್ ಆಗತ್ತವು, ಎಲ್ಲಿ ಮಿಸ್ಟೇಕ್ ಆಗತ್ತವ ಅಂತ. ಅದ್ರ ಪ್ರಕಾರ ನಾವು ಅದನ್ನ ಸ್ಟಡಿ ಮಾಡಿ ಹೆಂಗೆ ಇದು ಮಾಡ್ಬೇಕಂದು ಸ್ವಲ್ಪ ವೀಡಿಯೋಸ್ ನೋಡಿದ್ದೀವ್ರಿ. ಅದ್ರ ಮೇಲೆ ಲಾಜಿಕ್ ಪ್ರಕಾರ ನಾವು ಹಿಂಗೆ ಆಡ್ಬೇಕು, ಹಿಂಗೆ ಆಡ್ಬೇಕಂತ ಮಾತನಾಡಿ ಮಾತಾಡ್ಕೊತ ವಿನ್ ಆಗಿ ಆಟ ಬಂದ್ವಿ.
1: ಬಹಳ ಮುಖ್ಯವಾಗಿ ಇಷ್ಟು ಆಟದಲ್ಲಿ, ಈಗ ಫುಟ್ಬಾಲ್ ನಲ್ಲಿ ಬಿಗ್ ಡಿ ಸ್ಮಾಲ್ ಡಿ ಅಂತ ಇರುತ್ತೆ, ಪೆನಾಲ್ಟಿ ಶೂಟ್ ಅಂತ ಇರುತ್ತೆ, ಇದು ಇತ್ತ ಇಲ್ಲಿ? ಕಾರ್ನರ್ ಶೂಟ್ ಇತ್ತು, ಪೆನಾಲ್ಟಿ ಶೂಟ್,
2: ಪೆನಾಲ್ಟಿ ಶೂಟ್ ರೋಬೋಟ್ ನಲ್ಲೂ
1: ಇರುತ್ತೆ. ಅಂತ ಸಂದರ್ಭದಲ್ಲಿ ಶೂಟ್, ನೀವೀಗ ಒಬ್ಬ ವ್ಯಕ್ತಿಯನ್ನ ಡಾಜ್ ಮಾಡಿ ಹೋದ್ರಿ, ಶೂಟ್ ಎಷ್ಟು ದೂರದಿಂದ ಹೋಗ್ತಿತ್ತ, ಬಾಲ್ ಎಷ್ಟು ಹೊಡೆದಿತ್ತು, ಅದ್ರ ಬಗ್ಗೆ ಸ್ವಲ್ಪ?
0: ಬಾಲ್ ಒಂದ್ 7 cm ಬಾಲ್ ಇತ್ತು. ಅದ್ರ ಪೆನಾಲ್ಟಿ ಯಾವಾಗ ಸಿಗ್ತೈತೆ ಅಂದ್ರೆ ಬಾಲ್ 3 minutes ಹೋಲ್ಡ್ ಮಾಡ್ಕೊಂಡಿರ್ತಿತ್ತು, 3 seconds. ಅಂದ್ರೆ ಯಾರ್ದೋ ನಾವು ಬೇರೆ ಅವ್ರ ರೋಬೋಟಿಗೆ ನಾವು ಡ್ಯಾಶ್ ಮಾಡಿದ್ದು, ಡ್ಯಾಮೇಜ್ ಮಾಡಿದ್ರು, ಅವಾಗ ಪೆನಾಲ್ಟಿ ಬರ್ತಿತ್ತು, ಟೈ ಆದಾಗ ಪೆನಾಲ್ಟಿ ಬರ್ತಿತ್ತು. ನಮ್ದು ಫಸ್ಟ್ ಮ್ಯಾಚ್ ಪೆನಾಲ್ಟಿ ಬರ್ತದೆ, ಪೆನಾಲ್ಟಿ ಬಂದಾಗ ಅವ್ರ ರೋಬೋಟ್ ಫುಲ್ ಸ್ಪೀಡ್ ಇದ್ದು, ನಮ್ಮದು ಸ್ಲೋ ಇದ್ದು, ನಮ್ ಮೀಡಿಯಂ ಲೆವೆಲ್ ದಾಗ ಇದ್ದು, ಅವ್ರು ಬಾಳ ಹೈ ಇದ್ದು. ಅದ್ರಾಗ ಅವ್ರ ಏನ್ ಮಾಡ್ರು, ಅವ್ರ ಕಂಟ್ರೋಲ್ ಏರ್ ಹಾಕಿದ್ರಿ. ಒಂದ್ ರೂಲ್ಸ್ ಇತ್ತು, ಈ ಗೋಲ್ ಹಾಕ್ಬೇಕಂದ್ರೆ ಈ ಲೈನ್ ಕ್ರಾಸ್ ಮಾಡ್ಬೇಡಂತ್ರಿ, ಫಸ್ಟ್ ಗೋಲ್ ಹಾಕಿರ್ರಿ, ಸೆಕೆಂಡ್ ಗೋಲ್ ನಮ್ ಚಾನ್ಸ್ ಬರ್ತದೆ. ಅದ್ ನಮ್ ಸ್ಲೋ ಇತ್ತು, ನಾವ್ ಕಂಟ್ರೋಲ್ ಚಲೋ ಬತ್ರ ಹೋಗಿ ಅಲ್ಲಿ ಗೋಲ್ ಆತ್ರಿ. ನೆಕ್ಸ್ಟ್ ಟೈಮ್ ಅವ್ರ ಹಾಕಾಕ್ ಟ್ರೈ ಮಾಡ್ರಿ, ಅವ್ರ ಕಂಟ್ರೋಲ್ ಮಿಸ್ ಆತ್ರಿ, ಲೈನ್ ಕ್ರಾಸ್ ಮಾಡಿ ಹೋಯ್ತಿರ, ಅವಾಗ ಗೋಲ್ ಆಗ್ಲಿ ಮತ್ತೆ ಫಾಲ್ಸ್ ಒಂದು ಎಕ್ಸ್ಟ್ರಾ ಬಿತ್ತು. ಆಮೇಲೆ ನಮ್ದೇ ಸ್ಟೈಲ್ ನಾವು ಸ್ಲೋ ಆಗಿ ಹೋಗಿ ವಿನ್ ಈ ಗೋಲ್ ಹಾಕಿದ್ರು. ನಮ್ ಸ್ಲೋ ಇದ್ದಿದ್ ನಮ್ಗೆ ಒಂದು ಬಾಲ್ ಯೂಸ್ಫುಲ್ ಆತ್ರ.
1: ಕೋಡೆಬಾರ್ 7.0 ಬಗ್ಗೆ ಸ್ವಲ್ಪ ಮಾತನಾಡೋಣ. ಈಗ ಈ ಒಂದು ಕಾಂಪಿಟಿಷನ್ ಬೇರೆನೆ ಇತ್ತ ಕೋಡೆಬಾರ್ 7.0?
0: ಕೊಡೆವನ್ ನಾವು ನೋಡಿದ ಪ್ರಕಾರ ಇಂಥದ್ದು ಕಾಂಪಿಟೇಷನ್ ಅಲ್ಲಿ ಇರೋದು ಇರಾಕಿದ್ರಿ. ನಾವು ನೋಡಿದ ಪ್ರಕಾರ ಈಗ ಅದು ಕೊಡೆವರ್ದಾಗ ಅಂದ್ರೆ 3 stages ಇರ್ತವ್ರಿ, ಟ್ರ್ಯಾಕ್ ಒನ್, ಟ್ರ್ಯಾಕ್ ಟು, ಟ್ರ್ಯಾಕ್ ತ್ರೀ. ಟ್ರ್ಯಾಕ್ ಒಂದಾಗ ಹೊಸ ಹೊಸ ಏನಾರು ಇನ್ವೆನ್ಷನ್ ಮಾಡಿ ತೋರಿಸೋಯ್ತು. ಸೆಕೆಂಡಾಗ 8 tasks ಕಂಪ್ಲೀಟ್ ಮಾಡೋಯ್ತು, ಅದಾಗೆಲ್ಲ ಕೋಡಿಂಗ್ ಆಗೈತಿ. ನೆಕ್ಸ್ಟ್ ಸೊಕ್ಕರ್ ರೋಬೋಲಿಕ್ ಅಂತಿತ್ತು, ಅದು ಹೊಸ ಇತ್ತು, ನಾವು ಇದೆಲ್ಲಿ ನೋಡಿಲ್ಲ ಅಂತ ಅದ ಹೋಗಿ ಆಸಕ್ತಿ ತೋರಿಸಿ ಅದ್ರಾಗ ಇದು ಮಾಡಿದ್ರಿ. ಮತ್ತೆ ಅದು ನಮ್ಗೊಂದು ಪ್ಲಸ್ ಪಾಯಿಂಟ್ ಆತ್ರಿ, ಹಾಗೆ ಇಂಟ್ರೆಸ್ಟ್ ಜಾಸ್ತಿ ಬರ್ತೀರಿ. ಅದ್ರ ಪ್ರಕಾರ ಅಪೋಸಿಟ್ ಟೀಮ್ ಫುಲ್ ಸ್ಟ್ರಾಂಗ್ ಇದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆದಂಗು ಚಲೋ ಆಯ್ತು.
1: ಇದರ ಫ್ಯೂಚರ್ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಪಡೆಯೋ. ನಾ ಅದಕ್ಕಿಂತ ಮುಂಚೆ ಮೆಂಟರ್ ಆದ ಹೇಮಲತಾ ಹಿರೇಮಠ್ ಅವರೇ, ಈ ಒಂದು ಮ್ಯಾಚಸ್ ಸಾಕರ್ ಲೀಗ್ ನಡೆಯುವಾಗ ನೀವು ಮೆಂಟರ್ಶಿಪ್ ಹೆಂಗ್ ಮಾಡ್ತಿದ್ರಿ? 27 ಗೋಲ್ ಅದ ಅಲ್ಜೇರಿಯಾದ ಹೇಳುವಾಗ ಇವ್ರ ಮುಖದ ಮೇಲೆ ನಗುನೇ ನೋಡ್ತಾ ಇದ್ದಾನೆ. ತಾವೆಲ್ಲಿದ್ರಿ?
3: ನಾವಾಗಿ ಅಲ್ಲಿ ಇರಾಕಿಲ್ಲ, ಸೊ ಐ ವಾಸ್ ನಾಟ್ ದೇರ್ ಇನ್ ಇಂಡೋನೇಷ್ಯಾ, ಸೊ ಬಟ್ ಹಾ ನಾ ಇರಾಕಿಲ್ಲ. ಬಟ್ ಐ ಕ್ಯಾನ್ ಫೀಲ್ ದೆಮ್ ದಿ ಹ್ಯಾಪಿನೆಸ್, ಅವ್ರ ಪೇನ್ ಎಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ನಾ ನ್ಯಾಷನಲ್ ಲೆವೆಲಲ್ಲಿ ನಾ ಇದ್ದೆ ಅಲ್ಲಿ. ಆ್ಯಂಡ್ ಐ ಹ್ಯಾವ್ ಸೀನ್ ದ ಟಫ್ ಟೀಮ್, ಸ್ಪೆಷಲಿ ಕೋಲ್ಕತ್ತಾ ವಾಸ್ ದ ಟಫಸ್ಟ್ ಟೀಮ್ ಅದು ನಾನು ನೋಡಿದೆ. ಬಿಕಾಸ್ ಆ್ಯಂಡ್ ದೇ ವರ್ ಕಂಟ್ರೋಲಿಂಗ್, ದೇ ವರ್ ಪ್ಲೇಯಿಂಗ್ ಬೈ ಲ್ಯಾಪ್ಟಾಪ್. ಯಾ, ವಿ ಕ್ಯಾನ್ ಯೂಸ್ ಬೋತ್ ಲ್ಯಾಪ್ಟಾಪ್ ಆ್ಯಂಡ್ ಮೊಬೈಲ್. ಸೊ ಬಟ್ ಮೈ ಸ್ಟೂಡೆಂಟ್ಸ್ ಅವರು ದೇವರ್ ಲೈಕ್ ಇಲ್ಲ, ನಾವು ಮೊಬೈಲ್ ನಮ್ಗೆ ಇದಿದೆ, ನಾವು ಮೊಬೈಲ್ ಯೂಸ್ ಮಾಡಿದೆ. ಐ ವಾಸ್ ಲೈಕ್ ಫೈನ್, ಮೊಬೈಲ್ನಲ್ಲಿ ಇದು ಕಂಟ್ರೋಲ್ ಮಾಡಿದೆ. ಆ್ಯಂಡ್ ದ ಟಫೆಸ್ಟ್ ಟೀಮ್ ವಾಸ್ ಅ ಕೋಲ್ಕತ್ತಾ ಟೀಮ್, ಅದು ನಾ ನೋಡಿದೆ, ಅದ್ರ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಅಲ್ಲೇ ನಮ್ಗೆ ಲಾಸ್ಟ್ ಮಿನಿಟ್ ಪಾಸ್ ಆಯಿತು, ಇನ್ ಜಸ್ಟ್ 10 seconds ವಿ ವನ್ ದ ಮ್ಯಾಚ್.
1: ಹಾಂ, ಉತ್ತಮ. ಮೊಬೈಲ್ದಿಂದ ನೀವು ಆಟ, ರೋಬೋಟ್ಸ್ ಜೊತೆ ಕನೆಕ್ಷನ್ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಮೊಬೈಲ್ ಟು ರೋಬೋಟಿಕ್ಸ್ ಹೌ ಡಿಡ್ ಯು ಕನೆಕ್ಟ್, ಯಾವ ಆ್ಯಪ್ ಯೂಸ್ ಮಾಡಿ?
0: ಪಿಕ್ಟೋಬ್ಲಾಕ್ಸ್ ಅಂತ ಒಂದು ಆ್ಯಪ್ ಇರ್ತೈತಿ. ಪಿಕ್ಟೋಬ್ಲಾಕ್ಸ್ ಅಂದ್ರೆ ಅದ ಕೋಡಿಂಗ್ ಅಪ್ಲಿಕೇಶನ್, ಅದ್ರ ಕೂಡ ಕಂಬೈನ್ಡ್ ಆಗಿರೋದು ಡಬಲ್ ಆ್ಯಪ್. ಡಬಲ್ ಆ್ಯಪ್ ಇದ್ದಾಗ ಅಲ್ಲಿ ಕಂಟ್ರೋಲಿಂಗ್ ಕಾರ್ ಕಂಟ್ರೋಲಿಂಗ್ ಟೈಪ್ ಬಟನ್ಸ್ ಇರ್ತಾವ ರೀ, ಮನ್ಯಾಗಿನ ಎಲ್ ಇ ಡಿ ಲೈಟ್ಸ್ ರೀ ಕೋಡ್ ಮಾಡಿ ಅದು ಇರ್ತೀರಿ, ಎಲ್ಲ ಅದಾಗಿತ್ತು. ಅಂದ್ರೆ ನಾವು ಅದ್ರ ಎಕ್ಸ್ಟೆನ್ಷನ್ ತಗೊಂಡು ಅದ್ರ ಕೋಡ್ದಾಗ ಹಾಕಿ ಇಲ್ಲಿ ಇದನ್ನ ಬಟನ್ ಒತ್ತಿರಿ ಇದ ಮೂವ್ ಆಗ್ಬೇಕಂತ ಲಾಜಿಕ್ ಹಚ್ಚಿ ಅದ್ರ ಪ್ರಕಾರ ನಾವು ಮಾಡಿದ್ರಿ. ನಾವು ರೈಟ್ ಬಟನ್ ಒತ್ತಿರ ರೈಟ್ ತಿರುಗ್ಬೇಕ್ರಿ, ಮುಂದ್ ಹೋದ್ರ ಮುಂದ್ ಬಟನ್ ಒತ್ತಿರ ಫಾರ್ವರ್ಡ್ ಹೋಗ್ಬೇಕ್ರಿ. ಈ ಟೈಪ್ ಒಂದು ಕೋಡ್ ಲಾಜಿಕ್ ರೆಡಿ ಮಾಡಿ ಕೋಡ್ ಮಾಡಿ ಅದ್ರಾಗ ಅಪ್ಲೋಡ್ ಮಾಡಿದ್ವಿ. ಕ್ವಾರ್ಕ್ ಅನ್ನೋ ಒಂದು ಬ್ರೇನ್ ಇರ್ತೈತಿ, ಅದ ಎಲ್ಲ ಓಲ್ ಓವರ್ ಕನೆಕ್ಷನ್ ತಗೊಳ್ಳೋ ಅದೊಂದರಿ, ಅದ್ರ ವೈಫೈ ಅಂಡ್ ಬ್ಲೂಟೂತ್ ಎರಡು ಕನೆಕ್ಷನ್ ಇರ್ತೈತಿ. ಅದು ನಮ್ಮ ಸೇಮ್ ನಮ್ದು ಫೋನ್ ಹೆಂಗ್ ಡಾಟಾ ಟ್ರಾನ್ಸ್ಫರ್ ಮಾಡ್ತಿರ್ಲಿಲ್ಲ ಅದ್ರ ಆ ಟೈಪ್ ಕನೆಕ್ಟ್ ಆಗ್ತೈತಿ ಫೋನ್. ಅದಕ್ಕೆ ಕನೆಕ್ಟ್ ಮಾಡಿ ನಾವು ಇಲ್ಲಿ ಫೋನ್ ದಾಗ ಯಾವ್ದು ಬಟನ್ ಹತ್ತಿರ ಅಲ್ಲಿ ನಮ್ಗೆ ಔಟ್ಪುಟ್ ಅದು ತೋರಿಸ್ತೀವಿ.
1: ಕನೆಕ್ಷನ್ ಅನ್ನ ನೀವು ಎಸ್ಟಾಬ್ಲಿಷ್ ಮಾಡುವಾಗ ಏನಾದರೂ ಚಾಲೆಂಜಸ್ ಇತ್ತ?
2: ಹಾಂ, ಫಸ್ಟ್ ನಮ್ಗೆ ಕೋಡಿಂಗ್ ಮಾಡುವಾಗ ಒಂದೊಂದ್ಸಾರಿ ನಾವು ಲೆಫ್ಟ್ ಹೊತ್ತಿಗೆ ರೈಟ್ ಹೋಗ್ತಿತ್ತು ರೋಬೋಟ್, ಅದನ್ನೆಲ್ಲ ಕನೆಕ್ಷನ್ ಮಾಡ್ಕೊಂಡು ಮತ್ತು ವಯಸ್ಗಳು ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೆ ಒಂದೊಂದು ಪೈಲ ನಾವು ಯು ಎಸ್ ಪಿ ಯೂಸ್ ಮಾಡ್ತಿದ್ದು ಆಗ ಒಂದು ಇ ಎಸ್ ಪಿ ಒಂದು ಮೂರ್ನಾಲ್ಕು ಆದರೂ ಹಾಳು ಮಾಡಿರ್ಬೇಕು ನಾವು ಕನೆಕ್ಷನ್ ತಪ್ಪು ಮಾಡಿನ ರೀ. ಆಮೇಲೆ ಕ್ವಾರ್ಕಿ ತೊಗೊಂಡು ಕ್ವಾರ್ಕಿಲೇನ ಮಾಡ್ಬೇಕಂತೇಳಿ ಕ್ವಾರ್ಕಿ ತೊಗೊಂಡು ಅದನ್ನು ಮಾಡುವಾಗೂ ಒಂದಷ್ಟು ಕನೆಕ್ಷನ್ ಮಾಡುವಾಗ ಒಂದು ಅವು ಇವು ಸ್ವಲ್ಪ ಬ್ಲ್ಯಾಸ್ಟ್ ಆಗಿ ಅಥವಾ ಆಗಿದ್ದು ರೀ, ಮತ್ತು ಅವನ್ನ ಕರೆಕ್ಟಾಗಿ ನಮಗೆ ಎಲ್ಲಿ ಫಾಲ್ಟ್ ಆಗತ್ತೆ ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ವೈರ್ ಕನೆಕ್ಷನ್ ಕೊಟ್ಟು ಕೋಡಿಂಗ್ ಏನು ತಪ್ಪಾಗತ್ತೆ ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಕೋಡಿಂಗ್ ಆಗಂತಲೇ ನಮ್ಗೆ ಆ್ಯಪ್ನಲ್ಲಿ ಇದನ್ನು ಮಾಡ್ಕೊಂಡು ಮಾಡೋಕ್ಕೊಂದು ಸಹಾಯ.
1: ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಅನುಭವದ ಬಗ್ಗೆ ಪಾರ್ಟಿಸಿಪೇಷನ್ ಎಲ್ಲ ವಿಷಯದ ಬಗ್ಗೆ ವಿವರವಾಗಿ ತಿಳಿಸಿದ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ರೋಬೋಟಿಕ್ಸ್ ಫ್ಯೂಚರ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದ?
0: ರೋಬೋಟಿಕ್ ಫ್ಯೂಚರ್ ಅಂದ್ರೆ ಇನ್ನು ಹ್ಯೂಮನ್ ಅಂತೂ ರಿಪ್ಲೇಸ್ ಆಗತ್ತೆ ನೋಡ್ಬೇಕಂದ್ರೆ. ಆಪಲ್ ಕಂಪನಿ, ದೊಡ್ಡ ದೊಡ್ಡ ಕಂಪನಿ ಅಮೆಝಾನ್ ಮತ್ತು ವಿಂಡೋಸ್ ಕಂಪನಿ ಅವಳೆಲ್ಲ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾಳ ಬಳಸತ್ತಾರ ರೀ. ಹ್ಯೂಮನ್ ಅಷ್ಟು ಇದು ತೆಗಿತಾರ ಫುಲ್ ಅದಕ್ಕಲ್ಲಿ ಎ ಐದಾಗ ಭಾಳ ಇದೈತಿ. ಅದನ್ನ ಎ ಐ ಎಲ್ಲರೂ ತಿಳ್ಕೊಬೇಕು, ತಿಳ್ಕೊಂಡ್ರೆ ಮುಂದೆ ಫ್ಯೂಚರು ಭಾಳ ಐತ್ರಿ. ಬಟ್ ಅದ್ರ ತಕ್ಕಂಗೆ ಎಫರ್ಟ್ ಹಾಕ್ಬೇಕ್ರಿ. ಎ ಐ ಅಂದ್ರೆ ಕೋಡಿಂಗ್ ನಾಲೆಜ್ ಬೇಕ್ರಿ, ಎ ಐ ಎಮ್ ಎಲ್ ಟ್ರೈನಿಂಗ್ ಮಾಡೋದು ಹೆಂಗೆ ಗೊತ್ತಿರ್ಬೇಕ್ರಿ. ಮುಂದೆ ನೋಡ್ರೆ ನಮ್ಮ ಮುಂದಿನ ಲೈಫೆಲ್ಲ ಎ ಐದಾಗ ಇರ್ತೈತಿ. ಹ್ಯೂಮನ್ ಅನ್ನೋ ಕಡಿಮೆ ಬರ್ತೈತ್ರಿ ಜಾಬ್ಸ್, ಹ್ಯೂಮನ್ ಮತ್ತು ಎ ಐ ಜಾಬ್ಸ್ ಭಾಳ ಬರ್ತೈತಿ. ಎ ಐ ಯಾರು ನಡೆಸ್ತಾ ಇರ್ತಾರೆ ಅವ್ರ ಮುಂದಿನ ಲೈಫ್ ಅವ್ರು ಭಾಳ ಸ್ಟ್ರಾಂಗ್.
1: ನಿಜ,
2: ಈಗ ಮೊಬೈಲ್ದಲ್ಲೇ ಭಾಳ ಥರ ಬಂದವ್ರು, ಚಾಟ್ ಜಿ ಪಿ ಟಿ, ಜೆಮಿನಾಯಿ. ನಾವು ಏನು ಮಾಡಿದ್ಲಿ ಬರೀ ಟೈಪ್ ಮಾಡಿದ್ರೇ ಅದು ಏನೇನು ಫೋಟೋ ಕನ್ವರ್ಟೇಷನ್ ಮಾಡಿಕೊಡ್ತೈತ್ರಿ. ನಾವು ಇರಂಗೆ ಇರದೇ ಇರೋ ಪ್ಲೇಸ್ನಲ್ಲಿ ಕೂಡ ಇರೋ ಹಂಗೆ ಮಾಡಿಕೊಡ್ತೈತ್ರಿ ಅದು. ಎ ಐ ಚಾಟ್ ಜಿ ಪಿ ಟಿ ಆಗಲಿ, ಜೆಮಿನಿ ಆಗಲಿ, ಅವು ಎ ಐ ಒಂಥರ ಎ ಐ ಏನ ರೀ. ಆ ಥರ ಕೋಡಿಂಗ್ ಮಾಡಿ ರೋಬೋಟ್ಗಳು, ಈಗ ಒಂದಷ್ಟು ರೆಸ್ಟೋರೆಂಟು ಹೋಟೆಲ್ಗಳಲ್ಲಿ ರೋಬೋಟ್ಗಳು ಬಂದವ್ರಿ ಸಪ್ಲೈ ಮಾಡೋಕೆ, ರೋಬೋಟ್ಗಳು ಬಂದವ್ರಿ. ಆ ಥರ ರೋಬೋಟ್ಗಳು ರೆಡಿ ಆಗಿದಾವೆ. ಮತ್ತು ಚಂದ್ರನ ಮೇಲೂ ರೋಬೋಟನ್ನು ಹೋಗಿದೆ ಆ ಥರ. ಈಗ ಮುಂದಾದರೂ ರೋಬೋಟ್ಗಳು ಇನ್ನೂ ಚಂದ್ರನ ಮೇಲೆ ಅನ್ವೇಷಣೆ ಮಾಡೋಕೆ ಕಳ್ಸೋರು ರೋಬೋಟ್ಗಳು ರೆಡಿ ಮಾಡ್ತಿರ್ತಾರೆ ರೀ. ಇಷ್ಟು ರೋಣ ಸದವರೆಲ್ಲ ರೋಬೋಟ್ ಮುಂದೆ ಐತ್ರಿ.
3: ಇನ್ನು ಸ್ಟೀಮೇಷನಲ್ಲಿ ಸ್ಟೆಪ್ ಬೈ ಸ್ಟೆಪ್ ರೋಬೋಟ್ ಹಂಗಿನ ಮಾಡೋದಂತ ಇವ್ರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಒಂದು ರೋಬೋಟ್ ರೆಡಿ ಮಾಡಿ ಡೇ ಪ್ಲೇಡ್ ಫುಟ್ಬಾಲ್. ಸೊ ಹಾಗೆ ಈಗ ಇನ್ನೂ ನಾವು ಟ್ರೈನಿಂಗ್ ನೆಕ್ಸ್ಟ್ ಟ್ರೈನಿಂಗ್ ಈಗ ಯಾವಾಗ ಮಾಡಬೇಕಂತ ಪ್ಲ್ಯಾನ್ ಇದೆ. ನಾ ಮ್ಯಾನೇಜ್ಮೆಂಟ್ ನೋಡಿ ಮಾತಾಡಿ ಈಗ ನೆಕ್ಸ್ಟ್ ವರ್ಕ್ಶಾಪು ಕಂಡಕ್ಟ್ ಮಾಡ್ಬೇಕು ಅನ್ಕೊಂಡು.
1: ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕೇಳುಗರಿಗೆ, ವೇಣು ಧ್ವನಿಯ ಕೇಳುಗರಿಗೆ ಏನು ಹೇಳಿಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ಟು ಆಲ್ ದ ಲಿಸ್ನರ್ಸ್,
2: ಎಲ್ಲರಿಗೂ ತಮ್ಮ ಮನೆಯಲ್ಲಿರುವ ಹುಡುಗರು ಅಥವಾ ಏನಾಗಲಿ ಅವ್ರಿಗೂ ಒಂದು ಎ ಐ ಬಗ್ಗೆ ಹೇಳ್ಕೊಡ್ರಿ. ಕೋಡಿಂಗ್ ಅನ್ನು ಎತ್ತು ಏನಾದ್ರು ಕಲಿಸ್ಕೊಡ್ರಿ ಅವರು ಮುಂದೆ. ಅಂದ್ರೆ ಒಬ್ಬೊಬ್ಬರಿಗೆ ಹೊರಗೆ ಇದನ್ನು ಮಾಡೋಕ್ಕಿಂತ ಮೊಬೈಲದ್ದು ಇದಿರ್ತೈತ್ರಿ. ಮೊಬೈಲ್ ಒಳಗೆ ಮತ್ತು ಬೇಕಾದಷ್ಟು ಥರ ಈಗ ಎ ಐ ನಾವು ಕಂಟ್ರೋಲಿಂಗ್ ಮೊಬೈಲ್ ಒಳಗೆ ಮಾಡಿ ಆಟ ಆಡಿದವ್ರಿ. ಆ ಥರ ಹಿಂಗೆ ಕಾಂಪಿಟೇಷನ್ಗಳು ಮೊಬೈಲ್ ಒಳಗೆ ಇರ್ತಾವ್ರಿ, ಅವಕ್ಕೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ.
1: ಎಸ್ ವಿಠಲ್. ಸುಶಾಂತ್,
0: ಆದ್ರೆ ಹಳ್ಳಿ ಸೈಡ್ದವ್ರಿಗೆ ಎ ಐ ಅಂದ್ರೆ ಏನು ಗೊತ್ತಿರೋದಿಲ್ರಿ. ಸ್ಪೆಷಲ್ ನೋಡ್ಬೇಕಂದ್ರೆ ಫೋನ್ ಅನ್ನೋದು ಫುಲ್ ನಾಲೆಜ್ ಇರಂಗಿಲ್ರಿ. ಹುಡುಗರು ಈಗಿನ ಕಾಲದಾಗ ಹುಡುಗರು ಪಬ್ಜಿ, ಫ್ರೀ ಫೈರ್ ಇಂಥ ಗೇಮ್ಸ್ ಆಡ್ಕೊಂಡು ಫೋನ್ದಾಗ ಕೊಡ್ತಾರೆ. ಅದನ್ನ ಬಿಟ್ಟು ಎ ಐ ಹೆಂಗಿರ್ತೈತಿ ಇದನ್ನ ತಿಳ್ಕೊಂಡು ಅವ್ರ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಅವ್ರ ಇಂಟ್ರೆಸ್ಟ್ ಎದುರಾಗಿತ್ತು ಅದನ್ನ ನೋಡಿ ಒಂದು ಸ್ವಲ್ಪ ಇದನ್ನ ಮಾಡಿ ಎಲ್ಲರೂ ಕಳ್ಸಾಕತ್ರ ಅದನ್ನ ಮುಂದಿನ ಫ್ಯೂಚರ್ ಅವ್ರದ್ದು ಚಲೋ ಆಕೈತಿ, ಉಳ್ದವ್ರು ಚಲೋ ಆಕೈತಿ. ಈಗ ಅಜ್ಜಾಜಿಗಳಿಗೆ ಫೋನ್ದಾಗ ಫೋನ್ ಕಾಲ್ ಮಾಡೋಕೆ ಬರಂಗಿಲ್ಲ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡೋದು ಮತ್ತು ಅವ್ರಿಗೂ ಹೊಸ ಹೊಸ ಕಲ್ಕೊಂಡು ಏನೋ ಒಂದು ಸಾಧನೆ ಮಾಡಿದ್ರೆ ಮನೆಯವ್ರಿಗೂ ಹ್ಯಾಪಿ ರೀ, ಎಲ್ಲರೂ ಪ್ರೌಡ್ ಫೀಲ್ ಆಗೋಂಗೆ ಆಗ್ತೈತಿ. ಅದ್ರ ಪ್ರಕಾರ ನಾವು ಮಾಡಂತ ಒಂದು ಸಜೆಷನ್ ಕೊಡ್ತೀನಿ.
3: ಸೊ ನಾವ್ ಡೇಸ್ ನಿಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ, ಸೊ ಎವ್ರಿ ಒನ್ ಇಸ್ ಅಬ್ಸೆಸ್ಡ್ ಇನ್ ಆ್ಯಂಡ್ ಕಂಪ್ಲೀಟ್ಲಿ ಬರೀ ಸೋಷಿಯಲ್ ಮೀಡಿಯಾ ರೀಲ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಸೊ ಐ ರಿಕ್ವೆಸ್ಟ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಇನ್ ರೀಲ್ಸ್ ಆ್ಯಂಡ್ ಆಲ್, ಸೊ ಇದೇ ನಾವು ಟೆಕ್ನಾಲಜಿ ಕಲಿತು ರೋಬೋಟ್ ಅದು ಮಾಡೋದು ಏನಾದರೂ ಕಲಿತು ಏನಾರು ಮಾಡ್ಬೋದಲ್ಲ ದೇಶಕ್ಕಾಗಿ. ಸೊ ಇನ್ಸ್ಟೆಡ್ ಆಫ್ ನನ್ನ ರಿಕ್ವೆಸ್ಟ್ ಏನಿದೆ, ರೀಲ್ಸ್ ಎಲ್ಲ ನೋಡೋದು ಸ್ಟಾಪ್ ಮಾಡಿ ಇದೆಲ್ಲ ಮಾಡೋದು ಚೆನ್ನಾಗಂತ.
1: ಸ್ನೇಹಿತರೆ, ಇದಾಗಿತ್ತು ಯುವಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಇಂಡೋನೇಷ್ಯಾದಲ್ಲಿ ವಿಶ್ವ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ ಗೆದ್ದು ಇತಿಹಾಸ ನಿರ್ಮಿಸಿದ ಸ್ಟೆಮ್ ಎಚ್ ವಿದ್ಯಾರ್ಥಿಗಳಾದ ನಮ್ಮ ಬೆಳಗಾವಿಯ ಎಸ್ಎಸ್ ಎಜುಕೇಶನ್ ಟ್ರಸ್ಟ್ ವಿದ್ಯಾರ್ಥಿಗಳು ಸುಶಾಂತ್ ಲಕ್ಕಪ್ಪ ಬಂಡಿ ವಡ್ಡಾರ್ ಅವರು ಹಾಗೂ ವಿಠಲ್ ಮಲ್ಲಿಕಾರ್ಜುನ್ ಗದಗ್ ಅವರು ಹಾಗೂ ಅವರೊಂದಿಗೆ ಮೆಂಟರ್ ಆದ ಹೇಮಲತಾ ಹಿರಿಮಠ ಅವರು ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಅನುಭವ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
4: ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
5: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
4: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
5: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
4: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.
6: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಆಣಿ 27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರೂ ಝಾಲಿಯೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲೆ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, ಪಿಎಚ್ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೇ ಪ್ರಮುಖ ವೈಶಿಷ್ಟ್ಯ 100 ಹುನ್ ಅಧಿಕ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರಾತೀಲ 3,000 ಹುನ್ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುದ್ಧಾ. ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟ ಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 08312471399 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu.
7: One Life, Ambika Infra Build & Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here and your place in it is waiting. Don't miss the opportunity to own a home in the city's most talked about address where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE Technological University Belagavi 2026 27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.aletech.ac.in ಗೆ ಭೇಟಿ ನೀಡಿ.

0: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: KLE ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026 आणि 27 साठी प्रवेश प्रक्रिया सुरू झाली आहे. डॉक्टर MS शेषगिरी कॅम्पस बेळगाव, KCET कोड E036 आणि कॉमेड के कोड E065. 2025 आणि 26 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150 पेक्षा अधिक अनुभवी प्राध्यापक, तसेच 50 अधिक PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चर इंजिनिअरिंग, सिव्हिल. इन्फोसिस, ज्युनिपर, HPE, फेडरल बँक आणि बोश यासारख्या 60 अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 0831244032 आणि www.kletech.ac.in या वेबसाईटला व्हिजिट करा.
0: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 to 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: माहेश्वरी अंध मुला मुलींच्या शाळेमध्ये 2026 आणि 27 या नूतन वर्षासाठी प्रवेश प्रक्रिया सुरू झाली आहे. पहिली ते 10वी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ पोहण्याचे प्रशिक्षण, ब्रेल पाठ्यपुस्तके व औषध उपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्म दाखला, अपंगत्वाबद्दल वैद्यकीय प्रमाणपत्र, UDID कार्ड, ID size 4 photo, stamp size 4 photo, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्याचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595.

0: केली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: चिकोडिया KLE कॉलेज ऑफ इंजिनियरिंग अँड टेक्नॉलॉजि KLECET 2026 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315252500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08315247182, ಮೊಬೈಲ್ ಸಂಖ್ಯೆ 9448954235.

ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ. ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, 22,600 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ, ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ, ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕಾರ್ಯಾಚರಣೆಯ ದಕ್ಷತೆಯನ್ನು ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿಯನ್ನು ದುಪ್ಪಟ್ಟು ಮಾಡಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ವೈದ್ಯಕೀಯ ಮತ್ತು ಕಾಮಗಾರಿ ಯೋಜನೆಗಳು ಸೇರಿದಂತೆ ರಕ್ಷಣಾ ಸೇವೆಗಳಿಗಾಗಿ ಪರಿಷ್ಕೃತ ಹಣಕಾಸು ಅಧಿಕಾರ ಯೋಜನೆಯನ್ನು ಸಹ ಅವರು ಬಿಡುಗಡೆ ಮಾಡಿದರು. ಪರಿಷ್ಕೃತ ಹಣಕಾಸು ಅಧಿಕಾರ ಯೋಜನೆಯು ಕಂದಾಯ ಮಾರ್ಗದ ಮೂಲಕ 125,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೊತ್ತದ ಖರೀದಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಹಣಕಾಸಿನ ಅಧಿಕಾರವನ್ನು 100% ಹೆಚ್ಚಿಸಲಾಗಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಇದು ದುಪ್ಪಟ್ಟಿಗಿಂತಲೂ ಹೆಚ್ಚಾಗಿದೆ. ಇದು ಫೀಲ್ಡ್ ಕಮಾಂಡರ್ಗಳ ಕಾರ್ಯಾಚರಣೆಯ ದಕ್ಷತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಮತ್ತು ಒಪ್ಪಂದಗಳನ್ನು ವೇಗವಾಗಿ ಮುಕ್ತಾಯಗೊಳಿಸಲು ಹಾಗೂ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಕಾರಣವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೇನಾ, ವಾಯುಪಡೆ ಮತ್ತು ನೌಕಾಪಡೆಯ ಕಮಾಂಡರ್ಗಳಿಗೆ ನಿಯೋಜಿಸಲಾದ ವಿಶೇಷ ಹಣಕಾಸು ಅಧಿಕಾರವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಮತ್ತು ತುರ್ತು ಕಾರ್ಯಾಚರಣೆಯ ಅಗತ್ಯತೆಗಳನ್ನು ಪೂರೈಸಲು ಒದಗಿಸಲಾದ ಒಟ್ಟು ಹಣಕಾಸು ಮಿತಿಯನ್ನು 100% ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಅಸಾಧಾರಣ ಪ್ರಗತಿಯನ್ನು ಸಾಧಿಸಿದ್ದು, ಪಳೆಯುಳಿಕೆ ರಹಿತ ಇಂಧನ ಸಾಮರ್ಥ್ಯದಲ್ಲಿ ವಿಶ್ವದ ಅಗ್ರ ಉತ್ಪಾದಕ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೂರ್ಯ ಘರ್ ಮುಫ್ತ್ ಬಿಜಲಿ ಯೋಜನೆಯ 2 ವರ್ಷಗಳ ಸಂದರ್ಭದಲ್ಲಿ ಸಚಿವರು ವಾಟ್ಸ್ಆಪ್, ಚಾಟ್ಬಾಟ್, ಸಂತೋಷ್ ಮತ್ತು ಪಿಎಂ ಸೂರ್ಯಘರ್ ಲಾಂಛನವನ್ನು ಬಿಡುಗಡೆ ಮಾಡಿದರು. ಸುಮಾರು 80% ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆ ಗುರಿಯನ್ನು ಸಾಧಿಸಲಾಗಿದೆ. 53,000 ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳನ್ನು ಸೌರಶಕ್ತಿ ಚಾಲಿತಗೊಳಿಸಲಾಗಿದ್ದು, ಒಟ್ಟು 855 ಮೆಗಾವ್ಯಾಟ್ ಸಾಮರ್ಥ್ಯ ಇದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿಯನ್ನು ನೀಡಿದ್ದಾರೆ. 10,000 ಕೋಟಿ ರೂಪಾಯಿಗಳ ವಾಯುಯಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಯನ್ನು ಅನುಮೋದಿಸಿರುವ ಸರ್ಕಾರದ ನಿರ್ಧಾರವನ್ನು ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸ್ವಾಗತಿಸಿವೆ. ಇದು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳಿವೆ. ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗಾಗಿ ಏರ್ಲೈನ್ಸ್ಗೆ ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಒದಗಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ 10,000 ಕೋಟಿ ರೂಪಾಯಿಗಳ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗುವ ಅಸಾಧಾರಣ ಇಂಧನ ಬೆಲೆ ಏರಿಳಿತದ ಅವಧಿಯಲ್ಲಿ ವಿಮಾನಯಾನ ಸಂಸ್ಥೆಗಳಿಗೆ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿಯನ್ನು ಸುಗಮಗೊಳಿಸಲು ಕಂಪನಿಗಳಿಗೆ ಬೆಂಬಲ ಒದಗಿಸಲಾಗುತ್ತದೆ. ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಪರಿಚಯಿಸುವ ಸರ್ಕಾರದ ನಿರ್ಧಾರವನ್ನು ಏರ್ ಇಂಡಿಯಾ ಶ್ಲಾಘಿಸಿದೆ. ಈ ಪ್ರಗತಿಪರ ಕ್ರಮವು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ಒದಗಿಸುತ್ತದೆ. ಈ ನಿರ್ಧಾರವು ದೇಶದ ಜನರಿಗೆ ಸಂಪರ್ಕವನ್ನು ಬಲಪಡಿಸುವ ಮತ್ತು ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಲು ಅನುವು ಮಾಡಿಕೊಡುವ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುತ್ತದೆ ಎಂದು ಏರ್ ಇಂಡಿಯಾ ಹೇಳಿದೆ. ಈ ಪ್ರಮುಖ ಉಪಕ್ರಮಕ್ಕಾಗಿ ಇಂಡಿಗೋ ಏರ್ಲೈನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದೆ. ವಿಮಾನಯಾನ ಪ್ರಯಾಣವನ್ನು ಹೆಚ್ಚು ಸುಲಭಗೊಳಿಸುವುದು, ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುವುದು ಮತ್ತು ಭಾರತದ ವಾಯುಯಾನ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸುವಲ್ಲಿ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿ ಪರಿಸರವು ಮಹತ್ವದ ಹೆಜ್ಜೆಯಾಗಿದೆ ಎಂದು ಇಂಡಿಗೋ ಏರ್ಲೈನ್ಸ್ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಸರ್ಕಾರ ಇಂದು 7 ವಿಭಾಗಗಳಲ್ಲಿ 2026 ಇ ಆಡಳಿತಕ್ಕಾಗಿ 29ನೇ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಇ ಆಡಳಿತ ಕ್ಷೇತ್ರದಲ್ಲಿ ಅನುಕರಣೀಯ ಕೊಡುಗೆಗಳನ್ನು ಗುರುತಿಸಲು 10 ಚಿನ್ನದ ಪ್ರಶಸ್ತಿಗಳು, 6 ಬೆಳ್ಳಿ ಪ್ರಶಸ್ತಿ ಮತ್ತು 1 ಜ್ಯೂರಿ ಪ್ರಶಸ್ತಿ ಸೇರಿದಂತೆ ಒಟ್ಟು 17 ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಈ ಆಡಳಿತ ಉಪಕ್ರಮಗಳ ಅನುಷ್ಠಾನದಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಲು ಮತ್ತು ಉತ್ತೇಜಿಸಲು ಈ ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ. ರಾಜಸ್ಥಾನದ ಜೈಪುರದಲ್ಲಿ ನಡೆಯಲಿರುವ ಈ ಆಡಳಿತ 29ನೇ ರಾಷ್ಟೀಯ ಸಮ್ಮೇಳನದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಚಿನ್ನದ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣಪತ್ರ ಮತ್ತು 10 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಬೆಳ್ಳಿ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣಪತ್ರ ಮತ್ತು 5 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ.

ಅವಶ್ಯಕವಾದ ಬದಲಾವಣೆಗಳನ್ನು ತರಲು ಸಚಿವಾಲಯಗಳಿಗೆ ಅನುವು ಮಾಡಿಕೊಟ್ಟಿದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದ ಅವರು, ಬಡತನವನ್ನು ನಿರ್ಮೂಲನೆ ಮಾಡುವ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ವಸತಿ, ಕುಡಿಯುವ ನೀರು, ವಿದ್ಯುತ್, ಆಹಾರ ಭದ್ರತೆ ಮತ್ತು ಡಿಜಿಟಲ್ ಸಂಪರ್ಕವನ್ನು ಒದಗಿಸುವ ಭಾರತವನ್ನು ಸೃಷ್ಟಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ತೈಲ ಮತ್ತು ಇಂಧನ ದಾಸ್ತಾನು ಸಮರ್ಪಕವಾಗಿದ್ದು ಯಾವುದೇ ಕೊರತೆ ಆಗಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದಂತಹ ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ದೇಶದ ತೈಲಾಗಾರಗಳು ಉತ್ತಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಕಳೆದ 3 ದಿನಗಳಲ್ಲಿ ದೇಶದಲ್ಲಿ 1.5 ಕೋಟಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಮರುಪೂರಣಕ್ಕಾಗಿ ನೋಂದಣಿಯಾಗಿದ್ದು, ಈ ಪೈಕಿ 1.43 ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಈ ಅವಧಿಯಲ್ಲಿ ಒಟ್ಟು 19,372 ಟನ್ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್, 649 ಟನ್ ಆಟೋ ಎಲ್ಪಿಜಿ ಮತ್ತು 1.57 ಲಕ್ಷ 5 ಕೆಜಿ ಸಿಲಿಂಡರ್ಗಳು ಮಾರಾಟಗೊಂಡಿವೆ. ದೇಶಾದ್ಯಂತ 520 ಶಿಬಿರಗಳ ಮೂಲಕ 9,205 ಕೆಜಿ ಸಿಲಿಂಡರ್ಗಳನ್ನು ಮಾರಾಟ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಾರ್ಚ್ ತಿಂಗಳಿಂದ ಈಚೆಗೆ 8.82 ಲಕ್ಷ ಪಿಎನ್ಜಿ ಸಂಪರ್ಕ ಒದಗಿಸಲಾಗಿದ್ದು, ಹೆಚ್ಚುವರಿ 2.98 ಲಕ್ಷ ಸಂಪರ್ಕಕ್ಕೆ ಮೂಲ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಅಲ್ಲದೆ 8.98 ಲಕ್ಷ ನೂತನ ಪಿಎನ್ಜಿ ಗ್ರಾಹಕರು ನೋಂದಣಿಯಾಗಿದ್ದಾರೆ. 18,400 ಪಿಎನ್ಜಿ ಗ್ರಾಹಕರು ತಮ್ಮ ಎಲ್ಪಿಜಿ ಸಂಪರ್ಕ ವಾಪಸ್ ಮಾಡಿದ್ದಾರೆ ಎಂದು ಸುಜಾತಾ ಶರ್ಮಾ ಮಾಹಿತಿಯನ್ನು ನೀಡಿದ್ದಾರೆ. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕದಲ್ಲಿ ಭಾರತ ತನ್ನ ಬಲವಾದ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಮಹಿಳೆಯರ 57 ಕೆಜಿಯ ವಿಭಾಗದಲ್ಲಿ ಜೈಸ್ಮಿನ್ ಲಂಬೋರಿಯಾ ವಿಶ್ವದ ನಂಬರ್ 1 ಸ್ಥಾನಕ್ಕೆ ಏರಿದರೆ, ಏಷ್ಯನ್ ಚಾಂಪಿಯನ್ ಪ್ರಿಯಾ ಗಂಗಾಸ್ 60 ಕೆಜಿ ವಿಭಾಗದಲ್ಲಿ ಮತ್ತು ವಿಶ್ವನಾಥ್ ಸುರೇಶ್ 50 ಕೆಜಿ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತರಾಗಿದ್ದಾರೆ. ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಮೀನಾಕ್ಷಿ ವಿಶ್ವದ ನಂಬರ್ 1 ಸ್ಥಾನವನ್ನು ಪಡೆದಿದ್ದಾರೆ. ಪ್ರೀತಿ 3ನೇ ಸ್ಥಾನಕ್ಕೆ ಏರಿದ್ದಾರೆ. 70 ಕೆಜಿ ವಿಭಾಗದಲ್ಲಿ ಅರುಂಧತಿ ಚೌಧರಿ, 80 ಕೆಜಿ ವಿಭಾಗದಲ್ಲಿ ಪೂಜಾರಾಣಿ ಮತ್ತು +80 ಕೆಜಿ ವಿಭಾಗದಲ್ಲಿ ನೂಪುರ್ 2ನೇ ಸ್ಥಾನಕ್ಕೆ ತೃಪ್ತರಾಗಿದ್ದಾರೆ. 51 ಕೆಜಿ ವಿಭಾಗದಲ್ಲಿ ನಿಖನ್ ಜರೀನ್ ಮತ್ತು 75 ಕೆಜಿಯ ವಿಭಾಗದಲ್ಲಿ ಲೋ ಬ್ಲೀನಾ ಬೋರ್ಗ್ ಹೈನ್ ತಮ್ಮ ಸ್ಥಾನಗಳನ್ನು ಉಳಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 22,600 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ. ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
1: ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ, ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
2: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.